ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೆಬ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 16ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 6ನೇ ತಾರೀಖು ಶನಿವಾರ. ಈಗ ಸಮಯ 5:58:48. ಆತ್ಮೀಯ ಶ್ರೋತೃ ಬಾಂಧವರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಬೆಂಗಳೂರು, ಸಮಯ 6:01. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ ಮೂಡಿಬರಲಿದೆ. 6:30 ಡಾಕ್ಟರ್ ಡಿ ಸತೀಶ್ಚಂದ್ರ ಅವರಿಂದ ಚಿಂತನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 7:15 ಭಾವಗೀತೆಗಳು, ಹಾಡಿದ್ದಾರೆ ಎನ್ ಭಾರ್ಗವಿ. 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ, ನಿರ್ಮಾಣ ನಂದನ್ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ, ಗೀತ ರಚನೆಕಾರ ನಿರ್ದೇಶಕ ಹೃದಯ ಶಿವ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಬಿಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, ಚಿತ್ರಗೀತೆಗಳು. 9:30 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆ. 10:30 ಸುನಾರೆಪ್ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಮೂಡಿಬರಲಿದೆ. 11:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಟಂಪ್ಡ್. 12:05 ವನಿತಾ ವಿಹಾರ. ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯಿತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮಪ್ರಸಾದ್. 12:35 ಆರೋಗ್ಯ ಸಂಚಿಕೆ. ವಿಶ್ವ ಆಹಾರ ಸುರಕ್ಷತಾ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಕುಡರ್ಕರ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ, ಬಹುಮುಖ ಪ್ರತಿಭೆ ಜಿಷ್ಣು ಅವರ ಪರಿಚಯ. 3:00 ಗುಲ್ಮೋಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇಂದು ಸಂಜೆ 5:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆ ಮೂಡಿಬರಲಿದೆ. ವಿಕಸಿತ ಭಾರತಕ್ಕಾಗಿ ದೃಢವಾದ ಆರ್ಥಿಕ ಬೆಳವಣಿಗೆ, ಈ ವಿಷಯದ ಚರ್ಚೆ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ, ಪರಿಸರ ದಿನಾಚರಣೆಯ ಬಾನುಲಿ ವರದಿ, ಜನಪದ ಸಂಗೀತ ಮೂಡಿಬರಲಿದೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು, ಸಮಯ 6:14. ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ ಆರಂಭದಲ್ಲಿ ಪುರಂದರದಾಸರ ಒಂದು ಕೀರ್ತನೆ ಪ್ರತೀಕ್ಷಾ ಜಿ ರಾವ್ ಅವರ ಧ್ವನಿಯಲ್ಲಿದೆ. ಕೇಳೋಣ ವೈದ್ಯ ಬಂದ ನೋಡಿ.

ಪ್ರತೀಕ್ಷಾ ಜಿ ರಾವ್ ಅವರ ಧ್ವನಿಯಲ್ಲಿ ಪುರಂದರದಾಸರು ಮಹಿಬತಿದಾಸರ ಕೀರ್ತನೆಗಳನ್ನು ಕೇಳಿದ್ರಿ. ವಯಲಿನ್ ಸಹಕಾರ ನೀಡಿದವರು ಕೃತಿ ಕೌಶಿಕ್, ತಬಲಾ ಡಿ ಕಾರ್ತಿಕ್, ವೀಣೆ ಎಂಆರ್ ಮಂಜುಳ. ಇನ್ನೀಗ ಪುರಂದರದಾಸರ ಇನ್ನೊಂದು ಕೀರ್ತನೆ ರಾಹುಲ್ ಕೆ ರವೀಂದ್ರನ್ ಅವರ ಧ್ವನಿಯಲ್ಲಿದೆ, ಹರಿಯ ನೆನೆಯದ ನರಜನ್ಮವೇಕೆ.

0: ಅನುರಾಧ ಧಾರೇಶ್ವರ್ ಅವರ ಧ್ವನಿಯಲ್ಲಿ ಕಡಕೋಳ ಮಡಿವಾಳೇಶ್ವರ ಅವರ ವಚನ ಕೇಳಿದ್ರಿ. ಗೀತಾರಾಧನಾ ಭಕ್ತಿ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
2: ರುಚಿ ಅಭಿರುಚಿಗಳು ಮನುಷ್ಯನ ಎರಡು ಮನೋವೃತ್ತಿಗಳು. ರುಚಿ ನಾಲಿಗೆಗೆ ಸಂಬಂಧಿಸಿದ್ದರೆ ಅಭಿರುಚಿ ಮನಸ್ಸಿಗೆ ಸಂಬಂಧಿಸಿದ್ದು. ಬಗೆ ಬಗೆಯ ರುಚಿಕರವಾದ ಆಹಾರಗಳನ್ನು ನಾಲಿಗೆಯನ್ನು ತಳಿಸಲು ನಾವೆಲ್ಲ ಬಯಸುತ್ತೇವೆ. ಇದು ಸಹಜ ಹಾಗೂ ಅನಿವಾರ್ಯ. ಇಲ್ಲಿ ಸ್ವಾದ ದೈಹಿಕ ಆರೋಗ್ಯ ಪ್ರಧಾನ. ಹಾಗೆಯೇ ಬುದ್ಧಿಗೆ ಮನಸ್ಸಿಗೆ ಆಹಾರ ಒದಗಿಸುವುದು ಅಭಿರುಚಿ. ಅಭಿರುಚಿ ಮನುಷ್ಯನ ವ್ಯಕ್ತಿತ್ವದ ದ್ಯೋತಕ. ಇದು ನಮ್ಮ ಬೆಳವಣಿಗೆಗೆ ಸಮಾಜದ ಒಳಿತಿಗೆ ಪೂರಕವಾಗಿದ್ದರೆ ಅದು ಸದಭಿರುಚಿ ಎನಿಸಿಕೊಳ್ಳುತ್ತದೆ. ಸದಭಿರುಚಿ ಹವ್ಯಾಸವಾಗಿ ಬೆಳೆದರೆ ಅದು ಬೀರುವ ಪರಿಣಾಮ ಸಕಾರಾತ್ಮಕವಾಗಿರುತ್ತದೆ. ಓದುವುದು, ಬರೆಯುವುದು, ಸಂಗೀತ ಕೇಳುವುದು, ಹಾಡುವುದು, ಪರಿಸರ ಕಾಳಜಿ, ಸಮಾಜ ಸೇವೆ ಇತ್ಯಾದಿಗಳೆಲ್ಲ ಸದಭಿರುಚಿಯ ದ್ಯೋತಕಗಳು. ಈ ಸದಭಿರುಚಿಯ ಪರಿಧಿಯಲ್ಲಿ ಪುಸ್ತಕದ ಓದು ಅಥವಾ ವಾಚನಾಭಿರುಚಿಯು ಪ್ರಮುಖವಾಗಿದೆ. ನಮ್ಮ ಕಲಿಕೆಯ ವಿಧಾನಗಳಲ್ಲಿ ಪುಸ್ತಕಗಳ ಪಾತ್ರ ಪ್ರಮುಖವಾದುದು. ಇವು ಓದುವ ಸಂಸ್ಕೃತಿಗೆ ಪ್ರೇರಕ. ಜ್ಞಾನಾರ್ಜನೆಗೆ ಅಕ್ಷರ ಸಂಸ್ಕೃತಿಯ ಕೊಡುಗೆ ಪುಸ್ತಕಗಳು. ಓದುವ ಹವ್ಯಾಸ ಬದುಕಿಗೆ ಜೀವಂತಿಕೆಯನ್ನು ತಂದುಕೊಡುತ್ತದೆ. ಪುಸ್ತಕಗಳೆಂದರೆ ಕೇವಲ ಅಕ್ಷರ ತುಂಬಿದ ಹಾಳೆಗಳ ಕಟ್ಟಲ್ಲ. ಅವು ಬಹು ಸಂಸ್ಕೃತಿಗಳ ಕೋಶ. ಅವು ಜನಸಮುದಾಯದ ಅನುಭವಗಳ ದಾಖಲೆ. ಅದು ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನವಾಹಕವಾಗಿ ಕೆಲಸ ಮಾಡುತ್ತದೆ. ನಮ್ಮಲ್ಲಿ ಹಿಂದಿನಿಂದಲೂ ಮೌಖಿಕ ಸಂಪ್ರದಾಯ, ಓದುಗ ಸಂಪ್ರದಾಯ ಎರಡು ಪ್ರಮುಖ ದಾರಿಗಳಾಗಿವೆ. ಪುಸ್ತಕಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಪುಸ್ತಕ ಸಂಸ್ಕೃತಿಯನ್ನು ಮಕ್ಕಳಿಗೆ ಪ್ರೀತಿಯಿಂದಲೇ ಬೆಳೆಸಬೇಕಾಗಿದೆ. ಪುಸ್ತಕಗಳು ಅತ್ಯುತ್ತಮ ಸ್ನೇಹಿತರಂತೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಮಕ್ಕಳಲ್ಲಿ ಈ ಸದಭಿರುಚಿಯನ್ನು ಬೆಳೆಸಬೇಕು. ಇದಕ್ಕೆ ಅಗತ್ಯವಾಗಿ ಮಾಡಬೇಕಾದದ್ದು ಎಲ್ಲರಿಗೂ ಗ್ರಂಥ ಭಂಡಾರಗಳನ್ನು, ಗ್ರಂಥಾಲಯಗಳನ್ನು ಪರಿಚಯಿಸುವುದು. ಈಗ ಮನೆ ಮನೆಗೆ ಗ್ರಂಥಾಲಯ, ಸಂಚಾರಿ ಗ್ರಂಥಾಲಯಗಳ ಪರಿಕಲ್ಪನೆ ಜಾರಿಯಲ್ಲಿರುವುದು ಆಶಾದಾಯಕ ಬೆಳವಣಿಗೆ. ಇದರ ಜೊತೆಗೆ ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಅತ್ಯುತ್ತಮ ಪುಸ್ತಕಗಳ ಭಂಡಾರವನ್ನು ಸ್ಥಾಪಿಸಲು ಎಲ್ಲರೂ ಮನಸ್ಸು ಮಾಡಬೇಕು. ಹಣದಿಂದ ಭೌತಿಕ ಸಂಪತ್ತು ಹೆಚ್ಚಾಗುತ್ತದೆ. ಐಷಾರಾಮಿ ವಸ್ತುಗಳನ್ನು ಕೊಂಡಾಗ ನಾವೇ ಶ್ರೀಮಂತರು, ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬ ಅಹಂಭಾವ ಬರುತ್ತದೆ. ಆದರೆ ಒಂದು ಪುಸ್ತಕವನ್ನು ಕೊಂಡು ಓದಿದಾಗ ನಾವು ಇನ್ನೂ ಏರಬೇಕಾದ ಎತ್ತರದ ಅರಿವಾಗಿ, ಮರಕ್ಕಿಂತ ಮರ ದೊಡ್ಡದು, ನಮ್ಮನ್ನು ಮೀರಿಸುವ ವ್ಯಕ್ತಿಗಳಿದ್ದಾರೆ, ನಾವು ಸಾಧಿಸಬೇಕಾದದ್ದು ಬಹಳಷ್ಟಿದೆ ಎಂಬ ಭಾವ ಮೂಡುತ್ತದೆ. ಪುಸ್ತಕಗಳು ಮನೋಲ್ಲಾಸದ ಜೊತೆಗೆ ಮನೋವಿಕಾಸ, ಪ್ರಾಪಂಚಿಕ ಅರಿವು, ಮಹನೀಯರ ಜ್ಞಾನಿಗಳ ವಿಚಾರಗಳು ತಿಳಿದು ನಮ್ಮ ಬದುಕು ಮೌಲ್ಯಯುತವಾಗುತ್ತದೆ. ದೇಶ ಸುತ್ತು ಕೋಶ ಓದು ಎಂಬಂತೆ ನಾವು ಅತ್ಯುತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿ ಓದುವ ಸದಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಬೆಳೆಸಬೇಕು. ಇದು ದೀಪದಿಂದ ದೀಪ ಹಚ್ಚುವ ಕೆಲಸ. ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕ ನೀಡಿದರೆ ಉತ್ತಮ ಮೌಲ್ಯಗಳನ್ನು ಬಿತ್ತಿದಂತೆ. ಪುಸ್ತಕ ಸಂಗ್ರಹಣೆ ಎಂದರೆ ಜ್ಞಾನ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಶೇಖರಿಸಿದಂತೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಅತ್ಯಮೂಲ್ಯ ಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ಮಹತ್ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ. ಅತ್ಯುತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡುವ ಹೊಣೆ ನಮ್ಮದು. ಇದನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಗುರುತರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆಯಾಗಬೇಕು. ಮನಸ್ಸಿಗೆ ಬೇಸರವಾದಾಗ ಒಂದು ಪುಸ್ತಕದ ಓದು ಸಾಂತ್ವನ ನೀಡುತ್ತದೆ, ಆತ್ಮವಿಶ್ವಾಸ ತುಂಬುತ್ತದೆ. ಪುಸ್ತಕಂ ಹಸ್ತಭೂಷಣಂ ಎಂಬ ಮಾತಿದೆ. ಇದು ನಿಜಕ್ಕೂ ಅತ್ಯಮೂಲ್ಯವಾದ ಮಾತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಲ್ಲಿ ಪುಸ್ತಕ ಸಂಸ್ಕೃತಿ, ವಾಚನಾಭಿರುಚಿಯನ್ನು ಬೆಳೆಸಿದರೆ ಅವರ ಮನಸ್ಸನ್ನು ವಿವೇಕದ ಮಾರ್ಗದತ್ತ ನಡೆಸಲು ಸಾಧ್ಯವಾಗುತ್ತದೆ. ಪುಸ್ತಕ ಸಂಸ್ಕೃತಿ ಆಧುನಿಕ ತಂತ್ರಜ್ಞಾನದ ಜಾಗೃತಿ, ಬುದ್ಧಿ ಭಾವಗಳ ಸಮ್ಮಿಲನದಂತೆ. ಕೇವಲ ತಂತ್ರಜ್ಞಾನವನ್ನಷ್ಟೇ ಅವಲಂಬಿಸಿದರೆ ನಮ್ಮ ಆಲೋಚನಾ ಶಕ್ತಿಗೆ ಕಡಿವಾಣ ಹಾಕಿದಂತೆ. ನಾವು ಯಂತ್ರ ಮಾನವರಾಗುವ ಅಪಾಯವನ್ನು ತಡೆಯಲು ಪುಸ್ತಕ ಸಂಸ್ಕೃತಿ, ಜ್ಞಾನ ಸಂಸ್ಕೃತಿ, ಮಾನವೀಯ ಸಂಸ್ಕೃತಿ ಬೆಳೆಯಬೇಕು. ಮಾನವ ಶಕ್ತಿಯ ಮೇಲೆ ವಿಶ್ವಾಸ ಮೂಡಬೇಕು. ಸದಭಿರುಚಿಯ ಸಾರ್ಥಕ ಬದುಕು ನಮ್ಮದಾಗಬೇಕಲ್ಲವೇ?
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಚದುರಂಗರು ನವೋದಯ ಯುಗದ ಸಂದರ್ಭದಲ್ಲಿ ಮತ್ತು ಸಾಹಿತ್ಯದ ವಿವಿಧ ಚಳವಳಿಗಳನ್ನು ಅವರು ಕಂಡವರು. ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಹಲವು ಪ್ರಕಾರದ ಆಸಕ್ತಿ ಅಧ್ಯಯನ ಅವರದು. ಅವರು ಹಂಚಿಕೊಂಡ ಮಾತು,
2: ನವೋದಯದವರು ಒಂದು ರೀತಿ ಒಂಥರ ಸೆಲೆಬ್ರೇಷನ್, ಜೀವನದ ಸಂತೋಷಗಳ ಕಡೆಗೆ, ಹಳೆ ಕಾಲದ ಮೌಲ್ಯಗಳ ಕಡೆಗೆ, ಹಳೆ ಮೌಲ್ಯಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ರು. ಒಳ್ಳೆ ಸದ್ಭಾವನೆ ಇರ್ತಕ್ಕಂಥದ್ದು, ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಂದು ಒಂದು ಆದರ್ಶದ ಜೀವನ ಬದುಕಬೇಕು ಅಂತ ಅನ್ನೋದು ಆ ಕಡೆಗೆ ಅವ್ರ ಗಮನ ಇತ್ತು. ಆದರೆ ಈ ಪ್ರಗತಿಶೀಲರು ಬಂದಾಗ ಇದು ಬರೀ ಒಂದು ಮಧ್ಯಮ ವರ್ಗದ ಕಡೆಗೆ ಇದು ಇವ್ರ ಮನಸ್ಸಿದೆ, ಕೆಳವರ್ಗದ ಜನರ ಕಡೆ ಇವ್ರ ಮನಸ್ಸಿಲ್ಲ ಅಂತಂದು ಅವ್ರ ಒತ್ತು ಕೆಳವರ್ಗ ಜನದ ಕಡೆ ಹೋಯಿತು. ಆದರೆ ಅದನ್ನ ಒಂದು ಆವೇಶದಲ್ಲಿ ಬರೆದ್ರು. ಅದನ್ನ ಒಂದು ಸಾಹಿತ್ಯವಾಗಿ, ಸಾಹಿತ್ಯದ ಒಂದು ಬಂಧದಲ್ಲಿ ಅದನ್ನ ಅವ್ರು ನೀಡಲಿಲ್ಲ ಜನಕ್ಕೆ. ಆದರೆ ಅದರಲ್ಲಿ ಏನೂ ಒಳ್ಳೇದು ಬರಲಿಲ್ಲ ಅಂತ ಅಲ್ಲ, ಆವಾಗ ಅಡಿಗರು ಬರೀತಿದ್ರು, ಯಾವ ನವ್ಯದ ಇದು ಏನು ಅವ್ರ ಅಧ್ವರ್ಯು ಅಂತ ಹೇಳ್ತಾರೆ, ಅವರು ಕೂಡ ಅವ್ರ ನವ್ಯದಿಂದಲೂ ಪ್ರಭಾವಿತರಾಗಿದ್ದಾರೆ ನಮ್ಮೆಲ್ಲರ ಹಾಗೆ. ಆಮೇಲೆ ಈ ಇದರಿಂದಲೂ ಪ್ರಗತಿಶೀಲ ಮೂಮೆಂಟ್ ಅಲ್ಲಿ ಅವರಿದ್ರು, ಅವರ ಕಟ್ಟು ನಾವು ಕವನ ಇದೆಲ್ಲ ಅದು ಅದು ಪ್ರಗತಿಶೀಲ ಅಲ್ಲದೇ ನೀನದು ಹಾಗೆ ಪ್ರಭಾವಿತರಾದವರು. ಅಲ್ಲೇ ಒಂಥರ ನವ್ಯದ ಇದು ಇದೆ ನೋಡಿ, ಯಾವ ಮೋಹನ ಮುರಳಿ, ಅಲ್ಲಿಂದ ಬಂದಾಗ ಅವರು ಈ ನವ್ಯದ ಕಡೆ ತಿರುಗಿದ್ರು. ನವ್ಯದವ್ರಿಗೆ ಏನಾಯಿತು, ಅವರಿಗೆ ಎಲ್ಲಿ ಅವರ ಕಾನ್ಸಂಟ್ರೇಷನ್ ಎಲ್ಲ ವ್ಯಕ್ತಿಯನ್ನು ಉತ್ತಮಗೊಳಿಸೋ ಕಡೆ ಹೋಯಿತು. ಅದರಲ್ಲೂ ಮಧ್ಯಮ ವರ್ಗದ ಕಡೆಗೆ ಅವ್ರ ಮನಸ್ಸು ಮತ್ತೆ ಅವ್ರ ಮನಸ್ಸೆಲ್ಲ, ಯಾಕೆಂದರೆ ಅವರಿಗೆ ಇವರೆಲ್ಲ ಹೆಚ್ಚು ಜನ ಅಕಾಡೆಮಿಕ್ ರೈಟರ್ಸ್, ಅವರು ಅವರಿಗೆ ಸಾಮಾನ್ಯ ಜನರ ಸಂಪರ್ಕ ಅಷ್ಟಾಗಿರಲಿಲ್ಲ, ಮಧ್ಯಮ ವರ್ಗದ ಸಂಪರ್ಕ ಇತ್ತು. ಅದರಿಂದ ಅವರು ಅವರ ಸೀಮಿತ ಅನುಭವದಲ್ಲಿ ಅವರು ಹೆಚ್ಚಿಗೆ ಓದ್ಕೊಂಡಿದ್ರು, ಸೈಕಾಲಜಿಯಲ್ಲ ಓದ್ಕೊಂಡಿದ್ರು, ಅದರಿಂದ ಭಾಷೆನ ಬಹಳ ಚೆನ್ನಾಗಿ ಬಳಸೋದನ್ನು ಅವ್ರು ಕಲ್ತ್ಕೊಂಡ್ರು. ಬಹಳ ಚೂಪಾಗಿ ಬರೆದಿದ್ದಾರೆ ಅವರ ಕೆಲವು ಬರವಣಿಗೆ. ಕನ್ನಡಕ್ಕೆ ಅವರ ನಿಜವಾದ ಕಾಂಟ್ರಿಬ್ಯೂಷನ್ ಅಂತಂದರೆ ಭಾಷೆಯನ್ನು ಶ್ರೀಮಂತಗೊಳಿಸೋದು, ಚೂಪ್ ಮಾಡೋದು, ಭಾಷೆಯಲ್ಲಿ ಅನುಭವ ಒಂದು ಅದು ಅದರ ಒಂದು ಸಾವಯವ ಶಿಲ್ಪ ಇರಬೇಕು ಅಂತ ಕಲಿತು. ಒಂದು ಒಂದು ಲೂಸ್ ಫ್ಯಾಬ್ರಿಕ್ ಆಗಿರಬಾರ್ದು ಅದು, ಒಂದು ಒಂದು ಅದು ಅದಕ್ಕೆ ಮೌಲ್ಯ ಬರೋದು ಯಾವಾಗ ಅಂತಂದರೆ ಆ ಶಿಲ್ಪ ಒಂದು ಒಂದು ಸುಂದರವಾದ ಪರಿಪೂರ್ಣತೆಯಲ್ಲಿ ಅದು ಕಂಡಾಗ. ಭಾಷೆ ಮೇಲೆ ಮತ್ತು ಕುಸುರಿ ಕೆಲಸದ ಮೇಲೆ, ಭಾಷೆಯ ನಾಜೂಕ್ ಕೆಲಸದ ಮೇಲೆ ಹೆಚ್ಚು ಒತ್ತಿತ್ತು. ಜನಗಳಿಗೆ ಮುಟ್ಟಲಿಲ್ಲ ಅದು. ಅದು ಕೆಲವರ ಸುಶಿಕ್ಷಿತರ ಒಂದು ಅಕಾಡೆಮಿಕ್ ಸರ್ಕಲ್ಸ್ನಲ್ಲಿ ಡಿಸ್ಕಷನ್ಗೆ ಸೀಮಿತ ಆಗೋದು, ಅಂದರೆ ಅಲ್ಲಿ ಒಳ್ಳೆ ಕೃತಿಗಳು ಬರಲಿಲ್ಲ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ
3: ಬಹಳ ಒಳ್ಳೆ
2: ಒಳ್ಳೆ ಕೃತಿಗಳು ಬಂದೇ ಇವೆ. ಇದು ನಾ ಸ್ಥೂಲವಾಗಿ ಹೇಳುವಾಗ ನಾವು ಈ ಮಾತು ಹೇಳ್ಬೋದು, ಹೊರತು ಇಂಡಿವಿಜುವಲ್ ರೈಟರ್ಸ್ ಆಗಲಿ ಅಥವಾ ಇಂಡಿವಿಜುವಲ್ ವರ್ಕ್ಸ್ ವಿಚಾರವಾಗಿ ನಾವು ಈ ಥರ ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಒಳ್ಳೆ ಕೃತಿಗಳು ಬಂದಿವೆ. ಕೆಲವುದ್ರಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವೋದಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವ್ಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ಪ್ರಗತಿಶೀಲರಲ್ಲಿ ಕಡಿಮೆ ಬಂದಿರಬಹುದು. ಆಮೇಲೆ ಬಂಡಾಯ ಮತ್ತು ದಲಿತ ಈ ಮೂಮೆಂಟಿಗೆ ಬಂದಾಗ ಅವರು ಈ ಪ್ರಗತಿಶೀಲರೇನು ಕೆಳವರ್ಗದ ಜನರನ್ನ ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ಒಂದು ರೀತಿ ಆವೇಶದಲ್ಲಿ ಅದನ್ನು ಬರೆದ್ರು. ಇವರು ಕೆಳವರ್ಗದಿಂದಲೇ ಬಂದಂಥ ಜನ, ಈ ದಲಿತ ಬಂಡಾಯದ ಲೇಖಕರಾದ್ರಿಂದ ಸ್ವಂತ ಅನುಭವದಿಂದ ಅವರು ಬರೀತಿದ್ರು. ಆದ್ದರಿಂದ ಅದು ಅವರು ಅದು ಬಹಳ ಅಥೆಂಟಿಕ್ ಆಗಿ ಅವರ ಇದನ್ನು ಅಭಿಯೋಗಿಸಿದ್ದಾರೆ, ಅವರ ಅನುಭವಗಳನ್ನು ದಾಖಲಿಸಿದ್ದಾರೆ. ಅದರಿಂದ ಇದು ಒಬ್ಬೊಬ್ಬರೂ ಅಲ್ಲೂ ಕೂಡ ಬರೆದದ್ದೆಲ್ಲ ಚೆನ್ನಾಗಿದೆ ಅಂತಲ್ಲ, ಕೆಲವು ಹಸಿಯಾಗಿ ಬರೆದಿದ್ದಾರೆ, ಅಲ್ಲೂ ಕೂಡ ಒಳ್ಳೆ ಕೃತಿ ಅನ್ನೋದು ಎಲ್ಲೋ ಬೆರಳೆಣಿಕೆಯಲ್ಲಿಷ್ಟು ಹೇಳ್ಬೋದು. ಅದನ್ನು ಎಲ್ಲ ಮೂಮೆಂಟ್ಗಳು ಹೇಳ್ಬೋದು. ನನಗೆ ಅನಿಸೋದು ಇಷ್ಟೇ, ಯಾರು ಯಾವ ಒಂದು ಧೋರಣೆಯಲ್ಲಿ ಬರೀಲಿ, ಅದು ಸಾಹಿತ್ಯವಾಗಿ ಇಲ್ಲದೆ ಹೋದರೆ ಅದು ಒಂದು ಪತ್ರಿಕಾ ವರದಿ ಆಗುತ್ತೆ ಹೊರತು ಆ ಕೃತಿ ಸಾಹಿತ್ಯವಾಗಿರಬೇಕು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಾದಂಬರಿಕಾರರು, ಕಥೆಗಾರರು, ನಿರ್ದೇಶಕರು ಚದುರಂಗರ ಮಾತನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ
1: ಸರ್. ಈಗ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ವಿರುದ್ಧ ದೂರು ನೀಡಿದ ಮೇಲೆ ಆರೋಪಗಳನ್ನು ದಾಖಲೆ ಮಾಡದೇನೆ ಪೊಲೀಸರು ವ್ಯಕ್ತಿಯನ್ನ ಎಷ್ಟು ದಿನ ಅವ್ರ ಕಸ್ಟಡಿಯಲ್ಲಿ ಇಟ್ಕೋಬಹುದು, ಅದ್ರ ಬಗ್ಗೆ ತಿಳಿಸಿ ಸರ್.
2: ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಆರೋಪಿ ಅಂತ ಆರೋಪಿತನನ್ನು ಕರೆಸಿದ ಮೇಲೆ ಸಾಮಾನ್ಯವಾಗಿ 24 ಗಂಟೆಗಳ ಕಾಲ ಮಾತ್ರ ಆತನನ್ನ ವಿಚಾರಣೆಗೆ ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು. 24 ಗಂಟೆಗಳ ಒಳಗಡೆ ಆ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು ಅಥವಾ ಬಿಡುಗಡೆ ಮಾಡಬೇಕು. ಇದೆರಡೇ ಅವಕಾಶ ಇರುವಂತದ್ದು. ಸಾಮಾನ್ಯವಾಗಿ ಯಾವುದೇ ಆರೋಪಗಳು ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದಾಗ ಪೊಲೀಸ್ನವರು ಅದನ್ನ 3 ರೀತಿಯಲ್ಲಿ ದೂರನ್ನು ದಾಖಲಿಸಿಕೊಳ್ತಾರೆ. ಒಂದು ಜನರಲ್ ಕಂಪ್ಲೇಂಟ್ ಅಥವಾ ನಾನ್ ಕಾಗ್ನಿಸೇಬಲ್ ಅಸಂಜ್ಞೇಯ ಪ್ರಕರಣ ಅಂತ ಮಾಡಿಕೊಳ್ಬಹುದು, ಅಥವಾ ತೀವ್ರತರವಾದ ಕ್ರಿಮಿನಲ್ ಪ್ರಕರಣವಾದರೆ ಅದನ್ನ FIR ದಾಖಲಿಸುವ ಅಥವಾ ಪ್ರಥಮ ವರ್ತಮಾನ ವರದಿಯನ್ನ ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ ನಂತರ ಒಂದು ವೇಳೆ ತನಿಖೆ ನಡೆಸಬೇಕು ಅಂತ ಆದರೆ ಮ್ಯಾಜಿಸ್ಟ್ರೇಟ್ ಮುಖಾಂತರ ಹೆಚ್ಚುವರಿ ಕಸ್ಟಡಿಗೆ ಪೊಲೀಸರು ಅವಕಾಶವನ್ನು ಕೇಳಬಹುದು
1: ಅಥವಾ
2: ತನಿಖೆಯ ಕಾರಣಗಳಿಗೋಸ್ಕರ.
1: ಎಷ್ಟು ದಿನ ಮುಂದುವರಿಸಬಹುದು?
2: ಸಾಮಾನ್ಯವಾಗಿ ಅದು 15 ದಿನಗಳಿಗೊಮ್ಮೆ ಕಸ್ಟಡಿಯನ್ನು ನವೀಕರಿಸಬೇಕಾಗುತ್ತೆ. ಅಂದ್ರೆ 15 ದಿನಗಳಿಗಿಂತ ಜಾಸ್ತಿ ಅದನ್ನು ನ್ಯಾಯಾಂಗ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ತನಿಖೆ ಮುಗಿಯುವವರೆಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುವುದಿಲ್ಲ.
1: ಓಕೆ, ಮತ್ತೆ 15 ದಿವಸ ಪೊಲೀಸ್ ಕಸ್ಟಡಿನಲ್ಲಿ ಒಂದೇ ಸಲ
2: ಹೌದು. ಇಲ್ಲಿ ಒಟ್ಟು ಗರಿಷ್ಠ ದಿನಗಳಂದ್ರೆ ಅಪರಾಧದ ತೀವ್ರತೆಯನ್ನು ಆಧರಿಸಿ ಸಣ್ಣ ಮಟ್ಟದ ಅಪರಾಧ ಅಂತ ಆದ್ರೆ ಒಂದು 2 ವರ್ಷ 3 ವರ್ಷದ ಶಿಕ್ಷೆಯನ್ನ ಇರುವಂತಹ ಅಪರಾಧಗಳಾದ್ರೆ ಗರಿಷ್ಠ 60 ದಿವಸದವರೆಗಿನ ಕಸ್ಟಡಿಯನ್ನು ತಗೊಳ್ಬಹುದು. ಗಂಭೀರ ಅಪರಾಧಗಳು ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಅಂತ ಆದ್ರೆ ಗರಿಷ್ಠ 90 ದಿನದ ಕಸ್ಟಡಿಯನ್ನು ಕೇಳಬಹುದು ಅಷ್ಟೇ. 15 ದಿವಸಗಳ ಕಸ್ಟಡಿ ಅಂದ್ರೆ ಪೊಲೀಸ್ ಕಸ್ಟಡಿಯನ್ನು ಒಂದೇ ಬಾರಿ ತೆಗೆದುಕೊಳ್ಳಿಕ್ ಆಗುದಿಲ್ಲ. ಅದ ಪೊಲೀಸರು ಇದನ್ನು 15 ದಿನಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಕೂಡ ವಿಂಗಡಿಸಬಹುದು. ಅವರ ತನಿಖೆಯ ಹಂತಗಳನ್ನು ಆಧರಿಸಿಕೊಂಡು 40 ಅಥವಾ 60 ದಿವಸಗಳ ಒಳಗಡೆ ಯಾವುದೇ ಯಾವಾಗ ಬೇಕಾದರೂ ಕೇಳಬಹುದು. ಈ ಅವಕಾಶ ಪೊಲೀಸರಿಗೆ ಇದೆ.
1: ಈಗ ನ್ಯಾಯಾಂಗ ಕಸ್ಟಡಿಗೆ ಅಂತಂದಾಗ ಖುದ್ದಾಗಿ ಕೆಲವು ಸಲ ಬರಕಾಗಲ್ಲ ನಮಗೆ ಅಂತಾರೆ, ಈ ವಿಡಿಯೋ ಕರೆ ಮೂಲಕ ಹಾಜರಾಗಕ್ಕೆ ಸಾಧ್ಯತೆ ಇದೆಯಾ?
2: ಪೊಲೀಸ್ ಕಸ್ಟಡಿ ಆದ್ರೆ ಪ್ರತಿ ಬಾರಿ ಆರೋಪಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು. ಅಥವಾ ನ್ಯಾಯಾಂಗ ಕಸ್ಟಡಿಯಲ್ಲಿ ಇದ್ರೆ ಮಾತ್ರ, ನ್ಯಾಯಾಂಗ ಕಸ್ಟಡಿಯಲ್ಲಿ ಇರುವಾಗ ಖುದ್ದಾಗಿ ಬರಬೇಕಾಗಿಲ್ಲ, ಆಗ ವಿಡಿಯೋ ಕರೆ ಮೂಲಕ ಹಾಜರುಪಡಿಸುವಂತ ಅವಕಾಶಗಳು ಪೊಲೀಸರಿಗೆ ಇದೆ.
1: ಅವಾಗ ಬೇಲೆ ಎಲ್ಲ ಸಿಗುತ್ತಾ? ಅಂದ್ರೆ ಒಂದು ಚಾರ್ಜ್ ಶೀಟ್ ಹಾಕಿದ್ದಿಲ್ಲ ಅಂತಂದ್ರೆ
2: ಚಾರ್ಜ್ ಶೀಟ್ ಈ ಅವಧಿಯೊಳಗಡೆ, ಇದು ಏನಂದ್ರೆ ಈಗ ಚಾರ್ಜ್ ಶೀಟ್ ವಿಚಾರಕ್ಕೆ ಬಂದ್ರೆ ಈ ಅವಧಿಯೊಳಗಡೆ ಚಾರ್ಜ್ ಶೀಟ್ ಹಾಕದೇ ಇದ್ರೆ ಆ ವ್ಯಕ್ತಿಗೆ ಡಿಫಾಲ್ಟ್ ಬೈಲ್ ಅಂತ ಹೇಳ್ತೇವೆ. ತನ್ನಂತಾನೆ ಬೈಲ್ ಪಡೆದುಕೊಳ್ಳುವಂತ ಅಧಿಕಾರ ಸಂವಿಧಾನಿಕವಾಗಿ ಆ ವ್ಯಕ್ತಿಗೆ
1: ಕಾನೂನು ಪ್ರಕಾರ
2: ಬಿಡುಗಡೆ ಮಾಡಬೇಕಾಗುತ್ತೆ. 60 ಅಥವಾ 90 ದಿನದ ಅವಧಿ ಮುಗಿದ್ರೂ ಕೂಡ ಆರೋಪಿ ಬೈಲ್ ನೀಡದ ತನಕ ಕಸ್ಟಡಿಯಲ್ಲಿ ಇರ್ತಾರೆ
1: ಅಲ್ವಾ? ಓಕೆ, ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ.
2: ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆಗಳು.
1: ತೆಂಗಿನ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ಹತೋಟಿ, ಎಳೆ ಗಿಡಗಳಿಗೆ ಗೆದ್ದಲು ಮತ್ತು ಕೊಂಬಿನ ದುಂಬಿ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತವೆ. ಅದೇ ರೀತಿ ಸುಳಿ ಕೊಳೆಯುವ ರೋಗ, ಕಾಂಡದಲ್ಲಿ ದ್ರವ ಸೋರುವುದು, ಎಲೆ ಚುಕ್ಕೆ ಮುಂತಾದವುಗಳು ಹಾನಿಯನ್ನು ಉಂಟು ಮಾಡ್ತವೆ. ಗಿಡವೊಂದಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಕೊಟ್ಟಲ್ಲಿ ಕೀಟಗಳ ಬಾಧೆ ಇರೋದಿಲ್ಲ. ಕೊಂಬಿನ ದುಂಬಿಯ ನಿವಾರಣೆಗೆ 250 ಗ್ರಾಂ ಬೇವಿನ ಹಿಂಡಿ ಪುಡಿ ಮತ್ತು 250 ಗ್ರಾಂ ನುಣ್ಣನೆಯ ಮರಳನ್ನು ಮಿಶ್ರಣ ಮಾಡಿ ಸುಳಿಭಾಗದ ಕಂಕುಳಲ್ಲಿ ಸೇರಿಸಬೇಕು. ಇದೇ ಕೀಟನಾಶಕವನ್ನು ಮಣ್ಣಿಗೆ ಬೆರೆಸಿದರೆ ಗೆದ್ದಲು ನಾಶವಾಗುತ್ತೆ. ಎಲೆ ಚುಕ್ಕೆ ರೋಗ, ಸುಳಿ ಕೊಳೆಯುವುದು ಮುಂತಾದವುಗಳ ಹತೋಟಿಗೆ 1%ರ ಬೋರ್ಡೋ ದ್ರಾವಣ ಅಥವಾ ಮತ್ಯಾವುದಾದರೂ ತಾಮ್ರಯುಕ್ತ ಶಿಲೀಂಧ್ರ ನಾಶಕದ ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ತೋಟದಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಸಾವಯವ ಗೊಬ್ಬರ ಮೊದಲನೆಯದಾಗಿ ಮೊದಲ ವರ್ಷದಿಂದಲೇ ತೆಂಗಿಗೆ ಗೊಬ್ಬರವನ್ನು ಒದಗಿಸೋದ್ರಿಂದ ಉತ್ತಮ ಉತ್ಪಾದಕತೆಯನ್ನು ಬೆಳೆಯಲು ಸಾಧ್ಯ. ಮಳೆಗಾಲದ ಪ್ರಾರಂಭದಲ್ಲಿ ತೆಂಗಿನ ಪ್ರತಿ ತೆಂಗಿನ ಮರಕ್ಕೆ 20-50 ಕೆಜಿ ಸಾವಯವ ಗೊಬ್ಬರವನ್ನು ಒದಗಿಸಬೇಕು. ವಿವಿಧ ಸಾವಯವ ಗೊಬ್ಬರಗಳಾದ ಕಾಂಪೋಸ್ಟ್, ಹಟ್ಟಿ ಗೊಬ್ಬರ, ಹಸಿರೆಲ ಗೊಬ್ಬರ, ಮೂಳೆ ಗೊಬ್ಬರ, ಮೀನಿನ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ನೆಲಗಡಲೆ ಹಿಂಡಿ, ಎರೆಹುಳುಗಳ ಗೊಬ್ಬರ, ಕೋಳಿ ಹಿಕ್ಕೆ ಮುಂತಾದವುಗಳನ್ನು ಒದಗಿಸಬೇಕಾಗುತ್ತೆ. ಸಾವಯವ ತ್ಯಾಜ್ಯಗಳ ಪುನರ್ಬಳಕೆ, ತೆಂಗಿನಿಂದ ದೊರೆಯುವ ತ್ಯಾಜ್ಯಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಗೊಬ್ಬರಗಳಾಗಿ ಮಾರ್ಪಡಿಸಿ ತೆಂಗಿಗೆ ಬಳಸಲು ಸುಲಭದ ವಿಧಾನಗಳಾಗಿವೆ. ಚೆನ್ನಾಗಿ ನಿರ್ವಹಣೆ ಮಾಡಿದ 1 ಹೆಕ್ಟರ್ ತೆಂಗಿನ ತೋಟದಿಂದ ಪ್ರತಿ ವರ್ಷ ಸುಮಾರು 15 ಟನ್ ಒಣಗಿದ ತ್ಯಾಜ್ಯಗಳು ದೊರೆಯುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಕರಿ, ಗೊಂಚಲಿನ ತ್ಯಾಜ್ಯ, ತೆಂಗಿನ ಸಿಪ್ಪೆ ಮುಂತಾದವುಗಳಿಂದ ದೊರೆಯುವ ವಸ್ತುಗಳನ್ನು ಕ್ರಮಬದ್ಧವಾಗಿ ಪುನರ್ಬಳಕೆ ಒಳಪಡುವುದರಿಂದ ಸಾರಜನಕದ ಬಹುಮುಖ್ಯ ಪಾಲನ್ನು ಬಳಸಿದಂತಾಗುತ್ತೆ. ಒಣಗಿದ ಗರಿಗಳಿಂದ ತೆಂಗಿನ ತೋಟಗಳಲ್ಲೇ ಗುಂಡಿಗಳನ್ನು ತೋಡಿ ಎರೆಹುಳು ಗೊಬ್ಬರ ತಯಾರಿಸಬಹುದಾಗಿದೆ. 1 ಟನ್ ತ್ಯಾಜ್ಯಕ್ಕೆ 1 ಕೆಜಿ ತೂಕದಷ್ಟು ಯುಡ್ರಿಲಸ್ ಪ್ರಭೇದದ ಎರೆಹುಳುಗಳನ್ನು ಬಳಸಿ 3-5 ತಿಂಗಳುಗಳಲ್ಲಿ ಗೊಬ್ಬರ ತಯಾರಿಸಬಹುದು. ಮರಗಳ ಬುಡದಲ್ಲಿ ಗರಿಗಳು, ಸಿಪ್ಪೆ, ನಾರಿನ ಪುಡಿ ಮುಂತಾದವುಗಳನ್ನು ಹರಡೋದ್ರಿಂದ ಸೂರ್ಯನ ತಾಪ, ಹೆಚ್ಚು ಮಳೆಯಿಂದ ರಕ್ಷಣೆ ದೊರೆತು ತೇವಾಂಶ ಆವಿಯಾಗುವುದನ್ನು ತಡೆದಂತಾಗುತ್ತೆ. ಇಷ್ಟೇ ಅಲ್ಲದೆ ಕಳೆಗಳ ನಿಯಂತ್ರಣವಾಗಿ ಬೇರುಗಳು ವೃದ್ಧಿ ಹೊಂದಿ ಆರೋಗ್ಯವಾಗಿರುತ್ತವೆ. ಹಸಿರೆಲೆ ಗೊಬ್ಬರ, ಹಸಿರೆಲೆ ಗೊಬ್ಬರದ ಬೇರುಗಳನ್ನು ತೆಂಗಿನ ತೋಟದಲ್ಲಿ ಬೆಳೆಸಿ ಮಣ್ಣಿನಲ್ಲಿ ಸಾವಯವ ಅಂಶಗಳನ್ನು ಹೆಚ್ಚಿಸಬಹುದು. ಇದರಿಂದ ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಯಬಹುದಾಗಿದೆ. ಮಳೆಗಾಲದ ಪ್ರಾರಂಭದಲ್ಲಿ ಹಸಿರೆಲೆ ಅಥವಾ ಮುಚ್ಚು ಬೆಳೆಗಳ ಬೀಜಗಳನ್ನು ಬಿತ್ತಿ 45 ದಿನಗಳ ನಂತರ ಉಳುಮೆ ಮಾಡಿ ಮಣ್ಣಿಗೆ ಸೇರಿಸಬೇಕು. ಇದು ಉತ್ತಮವಾದ ಕ್ರಮವಾಗಿದೆ. ಇಂತಹ ಬೆಳೆಗಳಲ್ಲಿ ಮುಖ್ಯವಾದವುಗಳೆಂದರೆ ಕೊಟಿಲೇರಿಯಾ ಜೆನ್ಸಿಯಾ, ಸೆಣಬು ಬೆಳೆಯಾಗಿದೆ, ಗ್ಲಿಸ್ರಿಡಿಯಾ, ಕೆಲ್ಪೋಗೋನಿಯಂ, ಮೆಕುನೈಡಿಸ್, ಮಿಮೋಸಾ ಇನ್ವಿಸಾ ಇತ್ಯಾದಿ ಗಿಡಗಳಾಗಿವೆ. ಇನ್ನು ತೆಂಗಿನಲ್ಲಿ ರಸಗೊಬ್ಬರಗಳ ನಿರ್ವಹಣೆ, ಬೇಕಾದ ಸಾರಜನಕ, ರಂಜಕ, ಪೊಟ್ಯಾಶ್ ಪ್ರಮಾಣ 500, 320, 1200 ಗ್ರಾಂ ಕ್ರಮವಾಗಿ ಇರುತ್ತದೆ. ತೆಂಗಿನ ಬೆಳೆಯ ವಿವಿಧ ಹಂತಗಳಲ್ಲಿ ಇವನ್ನು ಕೊಡಬೇಕಾಗತ್ತೆ. ತೆಂಗಿನ ತೋಟದಲ್ಲಿ ಅಂತರ್ಬೆಳೆ ಅಥವಾ ಮಿಶ್ರ ಬೆಳೆ ಅಥವಾ ಬಹು ಸಾಂದ್ರದ ಬೆಳೆ ಪದ್ಧತಿ ಏನಂದರೆ, ತೋಟಗಳಲ್ಲಿ 4 ಮರಗಳ ಮಧ್ಯೆ ದೊರೆಯುವ ಸೂರ್ಯನ ಪ್ರಕಾಶ, ತೇವಾಂಶ, ಮಣ್ಣಿನ ಗುಣ, ಆಯಾ ವಾತಾವರಣಕ್ಕೆ ಅನುಗುಣವಾಗಿ ವಿವಿಧ ಬೆಳೆ ಪದ್ಧತಿಗಳ ಕಾರ್ಯಸೂಚಿಯನ್ನು ತಯಾರಿಸಿಕೊಳ್ಬೇಕು. ವಿವಿಧ ಅಂತರ್ಬೆಳೆಗಳಾದ ಬಾಳೆ, ಕಬ್ಬು, ರಾಗಿ, ಜವಾರ್, ಜೋಳ, ನೆಲಗಡಲೆ, ತರಕಾರಿ, ಹೂವಿನ ಬೆಳೆ, ಔಷಧಿ ಮತ್ತು ಸುಗಂಧ ದ್ರವ್ಯಗಳನ್ನು ಬೆಳೆಯೋದ್ರಿಂದ ತೆಂಗಿನೊಂದಿಗೆ ಇವನ್ನು ಬೆಳೆಸ್ಕೊಳ್ಬಹುದಾಗಿದೆ. ಹಳೆಯ ತೋಟಗಳಲ್ಲಿ ಕೋಕೋ, ಜಾಜಿಕಾಯಿ, ಲವಂಗ, ಕಾಳುಮೆಣಸು, ಅನಾನಸು, ಪಚೋಲಿ ಮುಂತಾದ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳ್ಕೊಳ್ಬಹುದು. ಆದರೆ ವಿವಿಧ ಅಂತರ್ಬೆಳೆ ಅಥವಾ ಮಿಶ್ರ ಬೆಳೆಗಳಿಗೆ ಪ್ರತ್ಯೇಕವಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತೆ.
0: ತಿಮ್ಮಪ್ಪ ಎಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65ರಷ್ಟು ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು 1 ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ

0: 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು, ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪರಿಸರ, ನೀರು, ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
4: ವಿಶ್ವ ಕೀಟ ದಿನವನ್ನು 2017 ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200 ಲಕ್ಷಾಂತರ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%ಕ್ಕಿಂತ ಹೆಚ್ಚು ಕೀಟಗಳೇ ಬಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026 ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ನಿಮಿಷಗಳ ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:15:47. ಭಾವಗೀತೆಗಳ ಕಾರ್ಯಕ್ರಮ ಎನ್ ಭಾರ್ಗವಿ ಅವರಿಂದ ಇಂದಿನ ಭಾವಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಟೊಂಕದ ಮ್ಯಾಲ, ದಾರಾ ಬೇಂದ್ರೆ ಅವರ ರಚನೆ.

0: ಎನ್ ಭಾರ್ಗವಿ ಅವರ ಧ್ವನಿಯಲ್ಲಿ ದರಾ ಬೇಂದ್ರೆ, ಕೆಎಸ್ ನರಸಿಂಹಸ್ವಾಮಿ, ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆಗಳನ್ನು ಕೇಳಿದ್ರಿ. ಕೀಬೋರ್ಡ್ ಸಹಕಾರ ಜಿ ಶ್ರೀನಿವಾಸಯ್ಯ, ಕೊಳಲು ಸುನಿಲ್ ಡಿಎ, ತಬಲಾ ದೀಪಕ್ ದೇಸಾಯಿ. ಭಾವಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 7:32:02.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 7:33:38. 7:34 ಸರಿಯಾಗಿ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಕೇಳುವರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡಾ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವ ಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು ಶೇಕಡಾ 7.7% ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
1: आंकड़े आए हैं, उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
0: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12 ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿರುವ ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು, ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2000

0: 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ ಮೂರನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ 30 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ದಿನಗಳ ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ವರ್ಷಗಳಲ್ಲಿ ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ 2 ದಿನಗಳ ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ 8.8%ರಷ್ಟಿದ್ದು, ಪ್ರಸ್ತುತ ಒಟ್ಟು ಉತ್ಪಾದನೆ 19.7 ಮಿಲಿಯನ್ ಟನ್ಗಳಷ್ಟಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು, ಸುಮಾರು 5 ಮಿಲಿಯನ್ ಟನ್ ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ DR.S. Jaishankar ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು, ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪ್ಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪ್ಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲ್ಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018 ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ದ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು, ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಆರಂಭವಾಗಲಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದ್ದು, March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ %7.7 ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್.

ತಾಯಿಯ ಮಡಿಲು ಚಿತ್ರದ ಗೀತೆ ಎಸ್ ಎ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಎಸ್ ನಾರಾಯಣ್ ಅವರ ಗೀತ ರಚನೆಗೆ ಎಸ್ ಎ ರಾಜ್ಕುಮಾರ್ ಸಂಗೀತ ನೀಡಿದ್ದಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಅತಿ ಮಧುರ ಅನುರಾಗ ಚಿತ್ರದ ಒಂದು ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಗೀತ ರಚನೆ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಭಾರತದ ಆಕಾಶವಾಣಿಯಲ್ಲಿ ಈಶಾನ್ಯ ಭಾಗದ ಸೇವೆ ಬಹಳ ಮುಖ್ಯವಾದದ್ದು. ಶಿಲಾಂಗ್ ಕೇಂದ್ರ ಹಾಗೂ ಈಶಾನ್ಯ ಭಾಗದ ಇತರ ಕೇಂದ್ರಗಳ ಕಾರ್ಯಕ್ರಮಗಳು ಉರ್ದು ಭಾಷೆಯಲ್ಲಿ ಹೊರದೇಶೀಯ ಸೇವಾ ವಿಭಾಗ ಮಲಯಾಳಂ ಒರಿಯಾ ಕಟಕ್ ಕೇಂದ್ರದ ಮೂಲಕ ಹಾಗೂ ಅಸ್ಸಾಮಿ ಭಾಷೆ ಗೌಹಾತಿ ಕೇಂದ್ರದ ಮೂಲಕ ಡಿಟಿಎಚ್ನಲ್ಲಿ ಪ್ರಸಾರವಾಗುತ್ತದೆ. ಇನ್ನು ರಾಷ್ಟೀಯ ವಾಹಿನಿ 1988 ಆರಂಭವಾಯಿತು. ಇದರ ಪ್ರಸಾರ ಸಂಜೆ 6:50 ಮಾರನೇ ದಿನ ಬೆಳಿಗ್ಗೆ 6:10 ಇರುತ್ತದೆ. ಮುಖ್ಯವಾಗಿ ಇದು ಅವೇಳೆಯಲ್ಲಿ ಕೆಲಸ ನಿರ್ವಹಿಸುವ ಕಾರ್ಖಾನೆಯ ಕೆಲಸಗಾರರು, ಚಾಲಕರು, ಸೈನಿಕರು ಮೊದಲಾದವರಿಗೆ ಕಾರ್ಯಕ್ರಮಗಳನ್ನು ಹಿಂದಿ, ಇಂಗ್ಲಿಷ್ ಹಾಗೂ ಉರ್ದು ಭಾಷೆಗಳಲ್ಲಿ ಪ್ರಸಾರ ಮಾಡಲು ಯೋಜಿತವಾಗಿತ್ತು. ಈ ವಾಹಿನಿ ದೇಶದ 64% ಭೂಭಾಗ ಹಾಗೂ 76% ಜನಸಂಖ್ಯೆಯನ್ನು ತಲುಪುತ್ತದೆ. ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರ ಬಹಳ ದೊಡ್ಡ ರತ್ನ ಭಂಡಾರವಿದ್ದಂತೆ. ಇದು ಪ್ರಪಂಚದ ಅತ್ಯುತ್ತಮ ಧ್ವನಿ ಭಂಡಾರಗಳಲ್ಲಿ ಒಂದು. ಇಲ್ಲಿ 17,000 ಗಂಟೆಗಳ ಧ್ವನಿ ಮುದ್ರಣವಿರುವ 50,000 ವಿವಿಧ ಪ್ರಕಾರದ ಕಾರ್ಯಕ್ರಮಗಳ ಮುದ್ರಿಕೆಗಳಿವೆ. ಇವುಗಳಲ್ಲಿ 12,500 ಮುದ್ರಿಕೆಗಳು ಸಂಗೀತಕ್ಕೆ ಸಂಬಂಧಪಟ್ಟವು. ಇದರಲ್ಲಿ ಪ್ರಮುಖ ಭಾಷೆಗಳ ಹಾಗೂ ಉಪಭಾಷೆಗಳ, ಜನಪದ ಹಾಗೂ ಬುಡಕಟ್ಟು ಸಂಗೀತದ ಪ್ರತ್ಯೇಕ ವಿಭಾಗವಿದೆ. ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಪ್ರಮುಖ ವ್ಯಕ್ತಿಗಳ ಧ್ವನಿ ಮುದ್ರಿಕೆಗಳಿವೆ. ಮಹಾತ್ಮ ಗಾಂಧಿಯವರ ಭಾಷಣಗಳ ಸಂಗ್ರಹ ಇಲ್ಲಿದೆ. ಅವರು 1947 May 11 ಕಲ್ಕತ್ತಾದ ಸೋದೇಪುರ ಆಶ್ರಮದಲ್ಲಿ ಮಾಡಿದ ಮೊದಲ ಪ್ರಾರ್ಥನಾ ಭಾಷಣ ಹಾಗೂ 1948 January 29 ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಮಾಡಿದ ಕೊನೆಯ ಪ್ರಾರ್ಥನಾ ಭಾಷಣದ ಮುದ್ರಿಕೆಗಳು ಕೂಡ ಇಲ್ಲಿವೆ. ಅವರು 1947 November 12 ದೆಹಲಿ ಆಕಾಶವಾಣಿಯಲ್ಲಿ ಮಾಡಿದ ಏಕೈಕ ಭಾಷಣದ ಮುದ್ರಿಕೆಯೂ ಇದೆ. ಇವಲ್ಲದೆ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಮಾಡಿದ ಭಾಷಣಗಳು, ರವೀಂದ್ರನಾಥ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ಡಾ ಬಿಆರ್ ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸರೋಜಿನಿ ನಾಯ್ಡು ಮುಂತಾದವರ ಭಾಷಣಗಳೇ ಅಲ್ಲದೆ ಪ್ರಶಸ್ತಿ ಪಡೆದಿರುವ ರೇಡಿಯೋ ನಾಟಕಗಳು, ರೂಪಕಗಳು, ಸ್ಮಾರಕ ಭಾಷಣಗಳ ಮುದ್ರಿಕೆಗಳು ಇಲ್ಲಿ ಸಂಪತ್ತುಗಳಾಗಿವೆ. 2001 ಧ್ವನಿ ಮುದ್ರಣ ಭಂಡಾರದ ಕಾರ್ಯಕ್ರಮಗಳ ಡಿಜಿಟಲೀಕರಣದ ಯೋಜನೆಯೊಂದನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರೊಂದಿಗೆ ಆಕಾಶವಾಣಿ ಅತಿದೊಡ್ಡ ಡಿಜಿಟಲ್ ಸಂಗ್ರಹಾಲಯವೆಂಬ ಹಿರಿಮೆಯನ್ನು ಹೊಂದಿದೆ. ಈ ಹಿಂದೆ ಲಭ್ಯವಿದ್ದ ಎಲ್ಲ ಧ್ವನಿ ಮುದ್ರಿಕೆಗಳು ಇಂದು ಡಿಜಿಟಲೀಕರಣಗೊಂಡು ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರಕ್ಕೆ ಸೇರಿರುವುದು ಆಕಾಶವಾಣಿಯ ಅತಿದೊಡ್ಡ ಹೆಮ್ಮೆಯಾಗಿದೆ. 2003 ಆಕಾಶವಾಣಿ ಸಂಗೀತ ಎಂಬ ಶೀರ್ಷಿಕೆಯಡಿ 66 ಸಂಗೀತದ ಆಲ್ಬಂಗಳನ್ನು ಹೊರತಂದು ಅವುಗಳ ಮಾರುಕಟ್ಟೆಯ ಮೂಲಕ ಆ ಕ್ಷೇತ್ರಕ್ಕೂ ಆಕಾಶವಾಣಿ ಲಗ್ಗೆ ಹಾಕಿತ್ತು. ಆಕಾಶವಾಣಿಯಲ್ಲಿ ವಾರ್ಷಿಕ ಸಂಗೀತ ಸ್ಪರ್ಧೆಗಳು ನಡೆಯುತ್ತವೆ. 16-24 ವಯೋಮಿತಿಯ ಯುವಜನತೆಗಾಗಿ ಆಕಾಶವಾಣಿ ಪ್ರತಿ ವರ್ಷ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ಹಾಡುಗಾರಿಕೆ ಮತ್ತು ವಾದನ ಎರಡೂ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸುತ್ತದೆ. ಈ ಸ್ಪರ್ಧೆಗಳು ಪ್ರಾದೇಶಿಕ ಮಟ್ಟದಲ್ಲಿ ಮೊದಲು ನಡೆಯುತ್ತಿವೆ. ಅಲ್ಲಿಯ ವಿಜೇತರ ಸಂಗೀತದ ಧ್ವನಿ ಮುದ್ರಣಗಳನ್ನು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಕಳುಹಿಸಲಾಗುತ್ತದೆ. ಇದರಲ್ಲಿ ವಿಜೇತರಾದವರು ಆಕಾಶವಾಣಿಯ ಬಿ ಶ್ರೇಣಿಯ ಕಲಾವಿದರಾಗಿ ನೇರವಾಗಿ ಆಯ್ಕೆಯಾಗುತ್ತಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಆಕಾಶ ಬುಟ್ಟಿ.

ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ 90. ಆಕಾಶವಾಣಿ ಆಗಿನಿಂದ ಈಗಿನವರೆಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದಾಣಿಕೆ ಮಾಡಿಕೊಂಡಿದೆ. ಎಲ್ಲ ವಯೋಮಾನದವರು ಕೇಳಲು ಬಯಸುವ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಆಕಾಶವಾಣಿ. ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಇವೆ. ಆಂಟೆನಾ ಇಟ್ಟು ಅಲ್ಲಿ ಇಲ್ಲಿ ಸ್ಥಳ ಬದಲಾಯಿಸಿ ಶಬ್ದಗಳ ನಡುವೆ ಕೇಳುವಂತಹ ಕಾಲ ಈಗಿಲ್ಲ. ತಾಂತ್ರಿಕವಾಗಿ ಆಕಾಶವಾಣಿ ಬಹಳ ಮುಂದುವರೆದಿದೆ. ನ್ಯೂಸ್ ಆನ್ ಏರ್ ತಂತ್ರಾಂಶದ ಮೂಲಕ ವಿಶ್ವದ ಯಾವುದೇ ಮೂಲೆಯಿಂದ ಆಕಾಶವಾಣಿಯನ್ನ ಕೇಳಬಹುದು. ಕವಿ ಕಲಾವಿದರಿಗೆ ಪ್ರಿಯ

ಆಕಾಶವಾಣಿಗೆ 90. ಈ ಸಂಭ್ರಮದಲ್ಲಿ ಆಕಾಶವಾಣಿ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ ನಿರ್ದೇಶಕ, ಕವಿ, ಗೀತರಚನಾಕಾರ, ಲೇಖಕ ಹೃದಯ ಶಿವ ಅವರು.

0: ಆಕಾಶವಾಣಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು, ಈಗ ನಾವು ನನ್ನ ಹಳ್ಳಿಯಿಂದ ಬಂದವನಾಗಿರೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ ಆ ಕಾಲಕ್ಕೆ ಟಿವಿ ಇಡೀ ಊರಿಗೆ ಒಂದು ಟಿವಿ ಇದ್ದರೆ ಅದು ಜಾಸ್ತಿನೇ. ಅಂಥ ಕಾಲದಲ್ಲಿ ನಾವು ಅಂಥ ಒಂದು ಜೀವನವನ್ನು ನೋಡಿದ್ದೀವಿ ನಾವು, ಅಂದರೆ ಆ ಕಾಲಘಟ್ಟವನ್ನು ದಾಟಿ ಬಂದಿದ್ದೀವಿ. ಅಲ್ಲಿ ಒಂದೋ ಎರಡೋ ಮೂರೋ ರೇಡಿಯೋಗಳು ಇರ್ತಿತ್ತು ಇಡೀ ಊರಿಗೆ. ಅದು ಏನು ಸೌಂಡ್ ಬೇರೆ ಗುರರು ಗುರ್ರಲ್ಲ ಆಗೋದು, ಅದು ಟ್ಯೂನ್ ಮಾಡೋದಕ್ಕೆ ಈ ಥರ ಮೇಲೆ ಅದು ಕಡ್ಡಿಯೆಲ್ಲ ಮೇಲೆತ್ತಿ ಅದಕ್ಕೆ ಏನೇನು ಹೇಳ್ತಾರೆ ಆ್ಯಂಟನ, ನಾವು ಅದನ್ನ ಉಲ್ಟಾ ಹೇಳೋದು, ನಾನು ಕಡ್ಡಿ ಅನ್ನೋದು, ಅದನ್ನು ಆ್ಯಂಟನ ಮೇಲೆತ್ತಿ ಅದನ್ನು ಟ್ಯೂನ್ ಮಾಡಿ ಒಂದು ವಾಯ್ಸ್ ಸ್ಪಷ್ಟವಾಗಿ ಕೇಳಿಸಿದ್ರೆ ಇನ್ನೇನು ಮಾಡೋದು ಬೇಡ, ಅದು ಒಂದು ಬಂದುಬಿಡಲಿ ಅಂತಿದ್ರೆ ಅದು ಆಕಾಶವಾಣಿ ಬರ್ತಾಯಿತ್ತು. ಆ ಧ್ವನಿ ನಿರೂಪಣಾ ಶೈಲಿ ಇತ್ತಲ್ಲ, ಅದು ಒಂಥರ ಅಡಿಕ್ಟ್ ಆಗಿತ್ತು ನಮಗೆಲ್ಲ. ಅಲ್ಲಿ ರಚನೆ ಈ ರೀತಿಯೆಲ್ಲ ಹೇಳ್ತಾ ಇದ್ರು, ರಚನೆ ಇವರು ಮತ್ತು ಹಾಡಿದವರು, ಬನ್ನಿ ಹಾಡನ್ನು ಕೇಳೋಣ ಅಂತೆಲ್ಲ. ಆಗ ತುಂಬ ಸ್ಪಷ್ಟವಾಗಿ ಯಾರು ಹಾಡಿದ್ದಾರೆ, ಯಾರು ಬರೆದಿದ್ದಾರೆ, ಯಾರು ಸಂಗೀತ ನೀಡಿದ್ದಾರೆ, ಯಾವ ಸಿನಿಮಾದ್ದು, ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿ ಆನಂತರ ಹಾಡನ್ನು ಪ್ರಸಾರ ಮಾಡುವಂಥ ಒಂದು ಪ್ರಕ್ರಿಯೆ ಇತ್ತು ನಮ್ಮ ಹಳ್ಳಿಗಳಲ್ಲಿ. ಆಗ ನಮಗೆ ಸಿನಿಮಾ ನೋಡೋದು ದಿನ ಸಿನಿಮಾ ನೋಡುವಂಥದ್ದು, ಈಗ ಬೆಂಗಳೂರಲ್ಲಿ ಇದ್ದೀವಿ, ಹಿಂಗೆ ಫೋನ್ ನೋಡಿದ್ರೆ ಎಷ್ಟು ಗಂಟೆಗೆ ಯಾವ ಶೋ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಗ ಆ ರೀತಿಯಲ್ಲ, ಸಿನಿಮಾ ನೋಡಕ್ ಹೋಗ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಯೋಜನೆ ರೂಪಿಸಬೇಕಿತ್ತು.
1: ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ ಹೋಗ್ತಾ ಇದ್ರಂತೆ.
0: ಹೌದು, ಹೋಗ್ತಾ ಇದ್ರು. ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಸ್ಕೂಲ್ ಗ್ಯಾಪ್ ಅಲ್ಲಿ ಅದು ಶನಿವಾರ ಮಾತ್ರ, ಭಾನುವಾರ ಮತ್ತೆ ನಮಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಭಾನುವಾರ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳ್ತಾರೆ ಮನೆಯಲ್ಲಿ. ಶನಿವಾರ ಸ್ಕೂಲ್ ಬಿಟ್ಟ ಮೇಲೆ ಒಂದು ಸಿನಿಮಾ ನಮಗೆ ನೋಡೋ ಅವಕಾಶ ಮನೇಲಿ ಗೊತ್ತಿಲ್ದಂಗೆ ಮಾಡ್ತಿದ್ವಿ. ಮನೇಲಿ ಗೊತ್ತಾಗದಾಗೆ ಒಂದು ಸಿನಿಮಾ ನೋಡ್ತಿದ್ದೆ. ನಮ್ಮದು ಕನಕಪುರ ಹತ್ರ ಕೋಡಿಹಳ್ಳಿ ಅಂತ ಒಂದು ಊರು, ಅಲ್ಲಿ ಒಂದು ಟೆಂಟ್ ಇತ್ತು ವಿನಾಯಕ ಅಂತ. ಆ ಟೆಂಟಲ್ಲೇ ನಾನು ಹೆಚ್ಚು ಸಿನಿಮಾಗಳು ನೋಡಿದ್ದು. ಕುತೂಹಲಕ್ಕೆ ಸಿನಿಮಾ ನೋಡೋಕೆ ಹೋಗಿದ್ದಾಗ ನನ್ನ ನೆನಪಿದೆ ರಾಮಾಚಾರಿ ಅಂತ ಒಂದು ಸಿನಿಮಾ. ಹೋದೆ, ಅವಾಗೆಲ್ಲ 2 ರೂಪಾಯಿ ನೆಲ, 3 ರೂಪಾಯಿ ಚೇರ್ ಅಂತ ಇರ್ತಿತ್ತು ನಮಗೆ ಟೆಂಟು. ನೆಲದಲ್ಲಿ ಕೂತ್ಕೊಂಡು ಸಿನಿಮಾನು ನೋಡಿದ್ದೀವಿ. ನೆಲ ಅಂದರೆ ಅದು ಮಣ್ಣು, ಧೂಳು, ಅಂಥ ನೆಲದಲ್ಲಿ ನಾವು ಕೂತು ಸಿನಿಮಾ ಎಲ್ಲ ನೋಡಿದ್ದೀವಿ. ಮತ್ತೆ ಚೇರಲ್ಲಿ ಕೂತ್ಕೊಂಡು 3 ರೂಪಾಯಿ ಅವತ್ತಿಗೆ ಚೇರು.
1: ಆ ಹಾಡುಗಳನ್ನು ಮನೆಗೆ ಬಂದಮೇಲೆ ಆಕಾಶವಾಣಿಯಲ್ಲಿ ಕೇಳೋದು.
0: ಹೌದು ಹೌದು. ಆಮೇಲೆ ಆ ಹಾಡು ಒಂದೇ ಸಲ ಕೇಳಿದ್ರು ಸಿನಿಮಾ ನೋಡ್ಬೇಕಾದ್ರೆ ಮಾತ್ರ ಹಾಡನ್ನ ನಾವು ಸಿನಿಮಾ ಒಟ್ಟಿಗೆ ಕೇಳಿದ್ಬಿಟ್ರೆ ಇಡೀ ಹಾಡುಗಳು ಈಗಲೂ ನೆನಪಿದಾವೆ. ಆಮೇಲೆ ಮತ್ತೆ ಆಕಾಶವಾಣಿಯಲ್ಲಿ ಅದು ಮರುಪ್ರಸಾರ ಆದಾಗ ಹಂಸಲೇಖ ಅವರು ಬರೆದಿರೋದು ಅಥವಾ ಸಂಗೀತ ಮಾಡಿರೋದು ಅಂತೆಲ್ಲ ಹೇಳಿದಾಗ ಮತ್ತೆ ಅದು ನಮ್ಗೆ ಗುನ್ಗೋದಕ್ಕೆ ಕಾರಣ ಆಯಿತು. ಈ ರೀತಿ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ನಾವು ಸಿನಿಮಾ ನೋಡುವಂಥ ಅವಕಾಶ ಇರ್ತಾ ಇತ್ತು. ಆ ಹಾಡನ್ನು ಮತ್ತೆ ನಮಗೆ ನೆನಪು ಮಾಡಿಸ್ತಿದ್ದು ಆಕಾಶವಾಣಿ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಆಗ ಈಗ ಈ ಹಾಡುಗಳು ಕೇಳಿಸ್ತಾ ಇರೋದು
1: ತುಂಬ. ಅಂದರೆ ಎಷ್ಟೋ ಹಾಡುಗಳನ್ನು 40-50 ದಶಕಗಳ ಹಾಡುಗಳನ್ನು ಕೂಡ ಜೀವಂತವಾಗಿ ಇಟ್ಟಿದೆ ಅಂತಂದರೆ ಅದು ಆಕಾಶವಾಣಿ.
0: ಹೌದು, ಖಂಡಿತವಾಗಿ ಮೇಡಮ್. ಮೊದಲಿಗೆ ಅದು ಒಂದು ಕಾಲದಲ್ಲಿ ಇವ ಪತ್ರ ವ್ಯವಹಾರ ಮುಗಿದ ಮೇಲೆ ಆ ಕಾಲಘಟ್ಟ ದಾಟಿದ ಮೇಲೆ ಫೋನಲ್ಲಿ ಮಾತಾಡೋದಿರ್ತದೆ. ಈಗ ನಮಗೆ ಧ್ವನಿ ಮಾತ್ರ ಕೇಳಿಸುತ್ತೆ, ಆ ವಾಣಿ, ಆ ಶರೀರ ಕಾಣಿಸಲ್ಲ, ಅದೇ ಅಶರೀರ ವಾಣಿ, ಇದು ಆಕಾಶವಾಣಿ. ಆ ತರಂಗಗಳ ಮೂಲಕ ಒಂದೆಡೆಯಿಂದ ಇನ್ನೊಂದೆಡೆಗೆ ಆ ಭಾವನೆಗಳನ್ನು ರವಾನಿಸುವ ಜವಾಬ್ದಾರಿ ವಹಿಸ್ಕೊಂಡಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಆ ರೀತಿ ಅಶರೀರವಾಣಿ ಮತ್ತು ಆಕಾಶವಾಣಿ ಎರಡೂ ಹೆಚ್ಚು ಕಡಿಮೆ ಒಂದೇ ಅಂತೇಳಿ ಒಂದು ಪದ್ಯ ಬರೆದಿದೆ. ಏನಂದರೆ ಅದು ಏನಂದರೆ ಆ ಸಾಲ ನೆನಪು ಮಾಡ್ಕೊಳ್ತೀನಿ ಮೇಡಮ್. ಆಕೆ ಆಕಾಶವಾಣಿಯ ಸಂದರ್ಶನಕ್ಕೆ ಹೊರಡಲನುವಾಗುವ ಮುನ್ನ ಮೇಕಪ್ ಹಾಕಿಕೊಂಡಿದ್ದಳು ಅಂತ. ಅಂದರೆ ಈಗ ಟಿ ವಿ ಸಂದರ್ಶನಕ್ಕೆ ಹೋದರೆ ಸ್ವಲ್ಪ ಅಲಂಕಾರ ಮಾಡಿಕೊಂಡು ಹೋಗಬೇಕು ಅಂದರೆ ಯಥಾಸಾಲುಗಳು ನೆನಪಾಗ್ತಿಲ್ಲ, ಆ ಭಾವ ಅದೆ. ಆಕಾಶವಾಣಿ ಸಂದರ್ಶನಕ್ಕೆ ಹೊರಟ ನಾಯಕ ನಟಿ ಅಲಂಕಾರ ಮಾಡಿಕೊಂಡಿದ್ದಳು ಅಂತ. ಆಕಾಶವಾಣಿಯಲ್ಲಿ ಬರೀ ಧ್ವನಿ ಕೇಳಿಸುತ್ತೆ, ಆ ಧ್ವನಿಗೆ ಅಲಂಕಾರ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದಾಗಿ ತನ್ನ ಮುಖಕ್ಕೆ ಅಲಂಕಾರ ಮಾಡಿಕೊಂಡಿದ್ಲು ಅನ್ನೋಂಥದ್ದು. ಅಂದರೆ ಇವತ್ತಿನ ಸೌಂದರ್ಯ ಪ್ರಜ್ಞೆ ಎಷ್ಟು ಮಟ್ಟಿಗಿದೆ ನಮ್ಮಲ್ಲಿ ಅನ್ನೋಂಥದ್ದನ್ನ ಸ್ವಲ್ಪ ಒಂದು ವ್ಯಂಗ್ಯ ಮತ್ತು ವಿಡಂಬನಾತ್ಮಕವಾಗಿ ಬರೆದಿದ್ದು.
1: ಹೃದಯ ಶಿವ ಅವರು ಬರೆದಿರುವ ಗೀತೆ ಅಂತ ಹೇಳ್ತಾ ಹಾಕ್ತಾ ಇರ್ತೀವಿ. ನಮ್ಮ ಅನೇಕ ಶ್ರೋತೃಗಳು ಇವನು ಗೆಳೆಯನಲ್ಲ ಹಾಡು ಹಾಕಿ ಅಂತ ಪ್ರತಿ ನಮ್ಮ ಮೆಚ್ಚಿನ ಗೀತೆ ಇದ್ದಾಗ ಆ ಹಾಡಿಗೆ ಒಂದು ಅಪೇಕ್ಷೆ ಬಂದೇ ಬರುತ್ತೆ. ನಮ್ಮ ಚಂದು ಕೂಡ ಇಲ್ಲಿದ್ದಾರೆ, ತಲೆ ಅಲ್ಲಾಡಿಸ್ತಾ ಇದ್ದಾರೆ ಅವರು. ಇವನು ಗೆಳೆಯನಲ್ಲ ಹಾಡು ಬೇಕವರಿಗೆ, ಹಾಕಲಿಲ್ಲ ಅಂದರೆ ಅದನ್ನು ಹಾಕಲಿಲ್ಲ ಅಂತ ನಮಗೆ ಅವ್ರು ಹೇಳ್ತಾರೆ. ಈ ಟ್ಯೂನ್ಗೆ ನಾನು ಅಂತ ಒಂದು ಲೇಖನ ಕೂಡ ನೀವು ಬರೆದಿದ್ದೀರಿ, ನಾನು ಮತ್ತು ನನ್ನ ಟ್ಯೂನು ಅಂತ ಅಲ್ವಾ. ಆ ಟ್ಯೂನು, ನೀವು, ಈ ಹಾಡುಗಳ ಲೋಕ, ಇದು ಮತ್ತು ಆಕಾಶವಾಣಿ, ಇದನ್ನು ಜೋಡಿಸೋದಾದರೆ ಹೃದಯ ಶಿವ ಅವರ ರಚನೆ ಅಂತ ನೀವೆಲ್ಲರೂ ಹೋಗುವಾಗ ಕೇಳಿದ್ರೆ
0: ಸ್ವಲ್ಪ ರೋಮಾಂಚನ ಆಗುತ್ತೆ. ಯಾಕೆಂದರೆ ಅಂತಹ ಒಂದು ಇತಿಹಾಸ ಇರುವಂತಹ, ಒಂದು ದೊಡ್ಡ ಇತಿಹಾಸ ಇರುವಂತಹ ಒಂದು ಸಂಸ್ಥೆ, ನಾವು ಚಿಕ್ಕಂದಿನಲ್ಲಿ ಆಕಾಶವಾಣಿ ಕಚೇರಿ ಎಲ್ಲಿದೆ ಅಲ್ಲಿ ಯಾರು ಹಾಡು ಪ್ರಸಾರ ಮಾಡ್ತಾರೆ ಏನು ಗೊತ್ತಾಗಿರಲ್ಲ ನಮಗೆ. ಅದೆಲ್ಲೋ ಕೇಳಿಸ್ತಾ ಇರ್ತದೆ ಹಾಡು, ಆಕಾಶವಾಣಿ ಮೂಲಕ ನಮಗೆ ಹಾಡುಗಳು ತಲುಪ್ತಾ ಇರ್ತವೆ. ಅಂಥ ಒಂದು ಆಕಾಶವಾಣಿ ಸಂಸ್ಥೆಯಲ್ಲಿ ನಾನು ಬರೆದಂಥ ಒಂದು ಪದ್ಯ ನನ್ನ ಹೆಸರೊಟ್ಟಿಗೆ ಪ್ರಸಾರ ಆದಾಗ ಅದು ರೋಮಾಂಚನ ಆಗುತ್ತೆ, ಒಂದು ರೀತಿ ಹೆಮ್ಮೆ ಅನಿಸುತ್ತೆ. ಸೊ ಅದಂತೂ ಸತ್ಯ. ಆಮೇಲೆ ಟ್ಯೂನ್ಗೆ ಅಂತ ನೀವು ಕೇಳಿದ್ರಿ ಮೇಡಮ್. ಅಂದರೆ ನಾವು ಸಾಮಾನ್ಯವಾಗಿ ಪದ್ಯ ನಾವು ಬರ್ಕೊಳ್ಳೋವಂಥದ್ದು ಇರುತ್ತೆ, ಯಾವುದೇ ಕವಿ ಕವನ ಬರ್ಕೊಳ್ತಾನೆ ಅದಕ್ಕೆ ಯಾವುದೇ ರೀತಿ ಕಟ್ಟುಪಾಡುಗಳು ಇರೋದಿಲ್ಲ. ತನ್ನೊಳಗಿನ ಭಾವ ಕವಿಯನ್ನು ಉತ್ತೇಜಿಸಿದಾಗ ಆ ಭಾವನೆಗಳಿಗೆ ಆತ ಸಾಲುಗಳ ಮೂಲಕ ಕವಿತೆಯಾಗಿಸುವಂಥ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಯಾವುದೇ ಕಟ್ಟುಪಾಡುಗಳು ಇರೋದಿಲ್ಲ. ರೂಪಕಗಳು, ಪ್ರತಿಮೆಗಳು, ಇನ್ನೊಂದು ಹೀಗೆ ಇರಬೇಕು ಆಗಿರಬೇಕು ಅಂತಿಲ್ಲ. ನದಿಯು ಹರಿಯುವ ಹಾಗೆ, ಗಾಳಿಯು ಬೀಸುವ ಹಾಗೆ, ಅದು ಸಹಜವಾಗಿ ಆತನಿಂದ ಕವಿತೆ ಬರುತ್ತೆ. ಈಗ WB Yeats ಅನಿಸುತ್ತೆ ಅವ್ರು ಹೇಳಿರೋ ಹಾಗೆ ಬಳ್ಳಿಯಿಂದ ಎಲೆ ಹೇಗೆ ಬರುತ್ತೋ ಅಷ್ಟು ಸಹಜವಾಗಿ ಕವಿಯಿಂದ ಕವಿತೆ ಬರಬೇಕು ಅಂತ. ಅದು ಸಿಜೇರಿಯನ್ ಆಗಬಾರ್ದು ಅಂತ
1: ಟ್ಯೂನ್ ಕೊಟ್ರೆ.
0: ಅದೇ ಅದನ್ನ ಹೇಳಕ್ಕೆ ನಾನು ಅಲ್ಲಿಂದ ಹೇಳ್ಕೊಂಬಂದಿದ್ದು. ಅದೇ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ರೈಲ್ ಓಡಿಸ್ದಂಗೆ ಅದು ಆ ಟ್ರ್ಯಾಕ್ ಮೇಲೆ ಹೋಗ್ಬೇಕು. ನೀವು ಸೈಕಲ್ ಆದರೆ ಆ ಕಡೆ ಕಡೆಗೆ ಹೋಗ್ಬಿಡ್ಬೋದು ಮತ್ತು ವಾಪಸ್ ಬರ್ಬೋದು. ರೈಲು ನೀವು ಹಂಗೆ ಮಾಡೋಕ್ಕಾಗಲ್ಲ, ಅದೇ ಹಳಿಗಳ ಮೇಲೇ ನಡಿಬೇಕದು. ಸೊ ಅದ್ರ ಪಯಣ ಹಾಗೆ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ಒಮ್ಮೊಮ್ಮೆ ತನ್ನೊಳಗೆ ಏನೋ ಒಂದಿಷ್ಟು ಭಾವನೆಗಳು ಸ್ಫುರಣ ಆಗ್ತಾ ಇರ್ತವೆ ಅದನ್ನು ಸರಿಯಾದ ಕ್ರಮದಲ್ಲಿ ಆ ರಾಗಕ್ಕೆ ಅದರ ಓಘಕ್ಕೆ ಅದರ ವೇಗಕ್ಕೆ ತರುವಲ್ಲಿ ಕೆಲವೊಮ್ಮೆ ಕಷ್ಟ ಆಗ್ಬೋದು. ಯಾವಾಗ ಆರಂಭಿಕ ದಿನಗಳಲ್ಲಿ ಅದು ಪ್ರಾಕ್ಟೀಸ್ ಮಾಡ್ತಾ ಆ ಹಿಡಿತ ಸಿಕ್ಕಿದಾಗ ಸಲೀಸಾಗುತ್ತೆ.
1: ಆಕಾಶವಾಣಿ
0: ನಮಗೆ ಒಂದು ಮುಖ್ಯವಾದ ಮಾಧ್ಯಮ.
1: ನಿಮ್ಮ ಹೆಸರು, ನಿಮ್ಮ ಸಂದರ್ಶನವನ್ನು ಕೇಳ್ತಾ ಆಕಾಶವಾಣಿಯಲ್ಲಿ ನಿಮ್ಮ ಅನೇಕ ಅಭಿಮಾನಿಗಳು ಆಕಾಶವಾಣಿಯಿಂದ ಬಂದಂಥವರು ಅಥವಾ ಸಿಕ್ಕವರು ಅಂತ ಆಕಾಶವಾಣಿ ಘಟನೆ ನೆನೆಸ್ಕೊಳ್ತಾ ಇದ್ರಿ ಆಗಲೇ?
0: ಹೌದು, ಅನೇಕರಿದ್ದಾರೆ ಮೇಡಮ್. ಅದರಲ್ಲೂ ತುಂಬ ಏನು ಸಾಮಾನ್ಯ ಕೇಳುಗರಿಂದ ಹಿಡಿದು ಅಸಾಮಾನ್ಯ ಕೇಳುಗರಿಂದ ಹಿಡಿದು ಕೆಲವು ಅಧಿಕಾರಿಗಳಾಗ್ಬೋದು, ಮತ್ತೊಬ್ಬರಾಗ್ಬೋದು. ಅಲ್ಲೇನಂದರೆ ಇದು ಭಾವನೆಗಳ ಒಂದು ಕನೆಕ್ಟಿವಿಟಿ. ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಪೂರ್ವಗ್ರಹಗಳು ಇರೋದಿಲ್ಲ ಇದರಲ್ಲಿ. ಪರಿಚಯವೂ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಈ ಹಾಡು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ ಅಥವಾ ನಮ್ಮ ಸಂದರ್ಶನ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ, ಆ ಮೂಲಕ ನಮ್ಮನ್ನು ಅವರನ್ನು ಒಂದು ಮಾಡುತ್ತೆ ಈ ಕ್ರಿಯೆ. ಅದಕ್ಕೊಂದು ಉದಾಹರಣೆ, ಮೊನ್ನೆ ಒಬ್ಬರು ದೇಸಾಯಿ ಅವರು ಅಂತ, ಅವರು ಒಬ್ಬ ಸರ್ಕಾರಿ ಅಧಿಕಾರಿ, ಅವರು ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು, ಅವರು ವಿಧಾನಸೌಧದಲ್ಲಿ ಇರ್ತಾರೆ. ಒಂದು ಸಲ ನನಗೊಂದು ಸಂಜೆ ಒಂದು 7-7:30 ನನ್ನ ಮನೆಯಲ್ಲಿ ಇದ್ದೆ. ನನ್ನ ಮಗ, ಚಿಕ್ಕ ಮಗ ಇದ್ದಾನೆ, ಅವನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನಿಗೇನೋ ತಿನ್ನಿಸ್ತಾ ಇದ್ದೆ ನಾನು. ಆ ಟೈಮ್ಗೆ ಒಂದು ಅನ್ನೋನ್ ನಂಬರ್, ಯಾವುದು ನನಗೆ ಗೊತ್ತಾಗಿಲ್ಲ ಯಾರಂತ, ಒಂದು ನಂಬರಿಂದ ಫೋನ್ ಬಂತು. ನಾನು ಮಾತಾಡಿದೆ, ಆಮೇಲೆ ಅವರು ಪರಿಚಯ ಮಾಡಿಕೊಂಡ್ರು. ನಾನು ಹೀಗೆ ದೇಸಾಯಿ ಅಂತ, ಈ ರೀತಿ ಒಂದು ಹುದ್ದೆಯಲ್ಲಿ ಇರುವಂಥ ಅಧಿಕಾರಿ ಅಂತ. ಇವತ್ತು ವಿಧಾನಸೌಧದಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು

0: ಹಾಗೆ ಹಾಗಾಗಿ ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ನಾನು ಆಕಾಶವಾಣಿಗೆ ಫೋನ್ ಮಾಡಿ ಆಫೀಸ್ಗೆ ನಂಬರ್ ತಗೊಂಡು ಫೋನ್ ಮಾಡಿದೆ ನಿಮಗೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದರು. ಆ ವ್ಯಕ್ತಿ ಸುಮಾರು ನನ್ನೊಟ್ಟಿಗೆ ಒಂದು ಗಂಟೆ ಕಾಲ ಮಾತಾಡಿದ್ರು. ಅವತ್ತು ಮೊದಲನೇ ಸಲ ನಾನು ಅವರು ಮಾತಾಡಿದ್ದು. ಮನುಷ್ಯ ಮನುಷ್ಯರ ನಡುವೆ ಭಾವನೆಗಳು ಯಾವ ರೀತಿ ಮಧ್ಯಸ್ಥಿಕೆ ವಹಿಸ್ತವೆ ಅನ್ನುವಂಥದ್ದು ಸಂಬಂಧಗಳಿಗೆ ಇಲ್ಲಿ ನನಗೆ ಗಮನಕ್ಕೆ ಬಂತು. ಆಮೇಲೆ ಒಮ್ಮೆ ಬನ್ನಿ ನೀವು ವಿಧಾನಸೌಧಕ್ಕೆ, ಯಾವಾಗಲಾದ್ರೂ ಬಂದರೆ ನಮ್ಮ ಆಫೀಸ್ ಇದು ಅಂತೇಳಿ ಅವ್ರ ನಂಬರ್ ಎಲ್ಲ ಕಳಿಸಿದ್ರು, ಆ ಕೊಠಡಿ ಸಂಖ್ಯೆ. ನಾನೇನೋ ಒಂದು ಬೇರೆ ಕೆಲಸದ ಮೇಲೆ ವಿಧಾನಸೌಧಕ್ಕೆ ಹೋದಾಗ ನೆನಪಾಯ್ತು, ಹೋದೆ. ಅದು ಮೊದಲನೇ ಭೇಟಿ. ಅವತ್ತೊಮ್ಮೆ ಮಾತಾಡಿದ್ಮೇಲೆ ಮತ್ತೆ ನಾವು ಯಾವತ್ತೂ ಮಾತಾಡಿಲ್ಲ ಫೋನಲ್ಲಿ. ಆಮೇಲೆ ನಿಮ್ದು ಯಾವುದಾದ್ರೂ ಪದ್ಯ ಇದ್ರೆ, ಹಾಡಿನ ಲಿಂಕ್ ಇದ್ರೆ ಕಳಿಸಿ ಅಂತ ಕೇಳಿದ್ರು. ಅದನ್ನು ಕಳಿಸಿದ್ದೆ, ಅದಕ್ಕೆ ಬರೀ ಮೆಸೇಜಲ್ಲಿ ನಡೆದಿತ್ತು. ಆಫೀಸ್ಗೆ ಹೋದಾಗ ತುಂಬ ಆತ್ಮೀಯವಾಗಿ ಮಾತಾಡಿಸಿ ಕಾಫಿ ತರಿಸಿ, ಮತ್ತೆ ಅವರು ಒಬ್ಬರು ಪಿ ಎಸ್ ಅವರು, ಒಬ್ಬರು ಏನು ರಾಜಕಾರಣಿ ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿಸಿದ್ರು. ಅವ್ರ ಹೆಸರು ಈಗ ಬೇಡ ಅನ್ಸುತ್ತೆ ಇಲ್ಲಿ ಹೇಳೋದು. ಅವರು ತುಂಬ ಪ್ರೀತಿಯಿಂದ ಎಲ್ಲ ಮಾತಾಡಿಸಿದ್ರು. ಅದಾದಮೇಲೆ ನಾನು ಹೊರಟೆ. ಆ ವ್ಯಕ್ತಿ ಈಗಲೂ ನನ್ನ ಜೊತೆ ಅವರು ಸಂಪರ್ಕದಲ್ಲಿ ಅಂದರೆ ಮೆಸೇಜ್ ಮಾಡ್ತಾ ಇರ್ತಾರೆ ಅಥವಾ ನಾವು ಮಾಡಿ. ಅದಕ್ಕೆ ಕಾರಣ ಇಲ್ಲಿ ಆಕಾಶವಾಣಿ ಮೂಲಕ ಅವರು ಪರಿಚಯ ಇದ್ರು, ದೇಸಾಯಿ ಸರ್. ಸೊ ಈ ರೀತಿ ಇದೊಂದಾಗ್ಬೋದು. ಆಮೇಲೆ ಇನ್ನೊಮ್ಮೆ ನನಗೆ ಕಾರವಾರದಿಂದ ಗೋವಾಗೆ ಹೋಗ್ತಾ ಇದೆ. ನಾನು ಸಾಮಾನ್ಯವಾಗಿ ಎಲ್ಲಾದರೂ ಪ್ರಯಾಣ ಮಾಡಬೇಕಾಗಿ ಬಂದಾಗ ಪುಸ್ತಕ ಇಟ್ಕೊಂಡಿರ್ತೀನಿ, ಒಂದೆರಡು ಬ್ಯಾಗಲ್ಲಿ. ಒಂದು ಪುಸ್ತಕ ಹಿಂಗೆ ಏನು ಪೇಜ್ ಯಾವುದೋ ಪುಟ ಹಿಂಗೆ ಓದ್ತಾ ಇದ್ದೆ ನಾನು. ಆಗ ಯಾರೋ ಅಲ್ಲಿಂದ, ಅವರು ಸುಮಾರು ಒಂದು 60-65 ವಯಸ್ಸು, ಅವ್ರಿಗೆ ಮಾತಾಡಿಸಿದ್ರು. ಅದೊಂದು ಚೆನ್ನಾಗಿರುತ್ತೆ, ಕಾರವಾರ ಕನ್ನಡ, ಉತ್ತರ ಕನ್ನಡ ಜಿಲ್ಲೆದು. ಹೀಗೀಗೆ ನೀವು ಹೃದಯ ಶಿವ ಅವರಲ್ವಾ? ಹೌದು ಸರ್ ಅಂದೆ. ಮತ್ತೆ ಅವ್ರು ನಿಂತಿದ್ರು ಆ್ಯಕ್ಚುಲಿ. ಅವಾಗ ನಾನು ಎದ್ದೆ, ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಕೂತ್ಕೊಳ್ತೀರಾ ಅಂದರೆ ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಅಲ್ಲಿ ಕಾಣ್ಕೊಂಡಲ್ಲಿ ಇಳಿಬೇಕು ಅಂದರು. ಅವರು ಕಾರವಾರದಿಂದ ಮಡ್ಗಾಂವ್ ಹೋಗುವಂಥ ಬಸ್ ಅದು, ಕಾಣ್ಕೊಂಡು ಇಳಿಬೇಕು. ನಮ್ಮದಲ್ಲಿ ಏನೋ ಒಂದು ಅವರು ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ, ಅವ್ರದ್ದೇನೋ ಹೇಳಿದರು. ಆಮೇಲೆ ಅವರು ಹೇಳಿದರು, ನಾನು ಇಂಟರ್ವ್ಯೂ ಕೇಳಿದ್ದಾರೆ ಅವರು, ಹೀಗೀಗೆ ನಿಮ್ಮ ಸಂದರ್ಶನ ಕೇಳಿದೆ ನಾನು. ಅಲ್ಲ, ನಮಗೆ ಯಾವ ಹಾಡು ಯಾರು ಬರೆದಿರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಈಗ ಟಿವಿಯಲ್ಲಿ ಹಾಡು ಬರುತ್ತೆ, ಹಾಡು ಕೇಳಿ ನೋಡ್ತೀವಿ, ಅದು ಇಷ್ಟ ಆಗ್ಬೋದು ಅಥವಾ ನಮ್ಮ ನಮ್ಮ ಅಭಿರುಚಿ ಮೇಲೆ ಹೋಗ್ತವೆ ಹಾಡುಗಳು. ಇನ್ನು ಕೆಲವು ರೇಡಿಯೋ ಸ್ಟೇಷನ್ಗಳಲ್ಲಿ ಹಾಡನ್ನು ಪ್ರಸಾರ ಮಾಡ್ತಾರೆ, ಬರೆದವ್ರ ಹೆಸರು ಹೇಳೋದೇ ಇಲ್ಲ, ಹಾಡಿರೋರ ಹೆಸರು ಏನು ಹೇಳಬೇಕಾಗಿರಲ್ಲ, ವಾಯ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆಕಾಶವಾಣಿಯಲ್ಲಿ ಹೇಳ್ತಾರೆ. ಹಾಗಾಗಿ ನಿಮ್ಮ ಸಂದರ್ಶನದ ಜೊತೆ ಜೊತೆಗೆ ನೀವು ಬರೆದಂಥ ಹಾಡುಗಳ ಬಗ್ಗೆ ಅವರು ಅಲ್ಲಿ ಪ್ರಸ್ತಾಪ ಮಾಡಿದಾಗ, ಓ ಈ ಹಾಡೆಲ್ಲ ಕೇಳಿದ್ವಲ್ಲ, ಇದು ಇವರೇ ಬರ್ತದ ಅಂತೇಳಿ ನಮಗೆ ಒಂದು ಖುಷಿಯಾಯಿತು. ಮತ್ತು ನಿಮ್ಮ ಬಗ್ಗೆನೂ ಒಂದಿಷ್ಟು ಪ್ರಶಂಸೆಯ ಮಾತುಗಳನ್ನು ಆಡಿದ್ರು. ಸೊ ಈ ರೀತಿಯ ಅನುಭವ ಕೂಡ ಆಗಿದೆ, ಅದಕ್ಕೂ ಆಕಾಶವಾಣಿ ಕಾರಣ ಆಗುತ್ತೆ. ಇಲ್ಲಿ
1: ಎಷ್ಟೊಂದು ನೆನಪುಗಳನ್ನು ಹಂಚಿಕೊಂಡ್ರಿ ಹೃದಯ ಶಿವ ಅವರೇ. ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೇಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ, ಮನಸಾರೆ ಮಾತಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಒಂದಿಷ್ಟು ನೆನಪುಗಳಿಗೆ ದಾರಿ ಮಾಡಿಕೊಟ್ಟಿದ್ದಕ್ಕೆ, ಒಂದಿಷ್ಟು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಕ್ಕೆ, ತಮಗೂ ಆಕಾಶವಾಣಿ ಬಳಗಕ್ಕೂ ಆಕಾಶವಾಣಿ ಕೇಳುಗರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು.
1: ಕವಿ, ಗೀತ ರಚನಾಕಾರ, ಲೇಖಕ, ನಿರ್ದೇಶಕ ಹೃದಯ ಶಿವ ಅವರ ಆಕಾಶವಾಣಿ ಒಡನಾಟದ ಒಂದು ಮೆಲುಕನ್ನ ನಾವು ಕೇಳಿದೆವು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ

ಶಿಂ ಲಯವಡಿಸುವುದೇನು ಶಿವ ಯೋಗಲೀಲೆ. ನಯನಯುಗದಿಂ ಜಗವ ಪರೆದು ನಿಟಿಲಾಕ್ಷಿಯಂ ಲಯವಡಿಸುವುದೇನು ಶಿವ ಯೋಗಲೀಲೆ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ ವಹಿಸಿಕೊಂಡಿಹುದೇನು ಮಂಕುತಿಮ್ಮ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ.

ಈ ಪದ್ಯದಲ್ಲಿ ಶಿವನ ಒಂದು ಸ್ವರೂಪವನ್ನ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಿರೂಪಿಸುವುದನ್ನ ನಾವು ಗುರುತಿಸಬಹುದು. ಎರಡು ಕಣ್ಣುಗಳಿಂದ ಜಗತ್ತನ್ನ ಪರೆಯುವನು ಶಿವ. ಆದರೆ ಅವನಿಗೆ ಮೂರನೇ ಕಣ್ಣು ಇದೆ, ನಿಟಿಲಾಕ್ಷಿ ಅಂತಂದ್ರೆ ಹಣೆಯ ಕಣ್ಣು. ಹಣೆಯ ಕಣ್ಣು ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಅಗ್ನಿಯದು. ಆ ಅಗ್ನಿಯ ಕಣ್ಣಿನಿಂದ ಏನ್ ಮಾಡ್ತಾನೆ ಅಂತಂದ್ರೂ ಅವನು ಲಯವಡಿಸುವುದು ಅಂತಂದ್ರೆ ನಾಶ ಮಾಡ್ತಾನೆ. ಎರಡು ಕಣ್ಣಿನಿಂದ ಜಗತ್ತನ್ನ ಪೊರಿತಾನೆ, ಆದರೆ ಮೂರನೇ ಕಣ್ಣಿನಿಂದ ಜಗತ್ತನ್ನ ಲಯ ಮಾಡ್ತಾನೆ, ನಾಶ ಮಾಡ್ತಾನೆ. ಸೊ ಪೊರೆಯೋದು ಎರಡು ಕಣ್ಣಿನಿಂದ, ನಾಶ ಮಾಡೋದು ಮೂರನೇ ಕಣ್ಣಿಂದ. ಇದೇ ಏನು ಶಿವಯೋಗ ಲೀಲೆ? ಶಿವಯೋಗ ಅಂತಂದ್ರೆ ಆ ಶಿವ ಎನ್ನುವ ಸಂಯೋಗ, ಶಿವ ಎನ್ನುವುದರ ಅರ್ಥ, ಅದರ ನಾಟ್ಯ ಲೀಲೆ ಇದೆಯೇ ಅನ್ನುವ ಪ್ರಶ್ನೆಯನ್ನ ಕವಿ ಕೇಳ್ತಾ ಇದ್ದಾರೆ. ಅದು ಅವರಿಗೇ ಪ್ರಶ್ನೆ ಆಗಿದ್ದಿರಬಹುದು, ಆದರೆ ಮುಂದಿನ ಎರಡು ಸಾಲುಗಳಲ್ಲಿ ಅದಕ್ಕೊಂದು ಅರ್ಥವನ್ನ ವ್ಯಾಖ್ಯಾನ ಮಾಡ್ತಿರುವ ಹಾಗೆ ಈ ಪದ್ಯದಲ್ಲಿ ಕಾಣಿಸ್ತದೆ. ಮದನನ್ನ ಸುಟ್ಟು ಶಿವ ಮನ್ಮಥನನ್ನ ಸುಟ್ಟ, ಕಾಮಾರಿಯಾದ ಮದನನ್ನ ಜಯಿಸಿದ ಮೇಲೆ ತನ್ನ ದೇಹದ ಭಾಗವಾಗಿ ಉಮೆಯನ್ನ ಹೊಂದಿಸಿಕೊಂಡವನು. ಶಿವನನ್ನ ನಾವು ಅರ್ಧನಾರೀಶ್ವರ ಅಂತ ಕರಿತೀವಿ. ಅರ್ಧನಾರೀಶ್ವರ ಅಂತ ಹೇಳುವಾಗ ಒಂದು ಭಾಗ ಗಂಡು, ಇನ್ನೊಂದು ಭಾಗ ಹೆಣ್ಣು, ಎರಡರ ಎರಡು ತತ್ವಗಳ ಸಮ್ಮಿಲನ ಅಂತ ಶಿವನನ್ನ ಕರಿತೀವಿ ನಾವು. ಸೊ ಯಾವಾಗ ಸಾಧ್ಯವಾಯ್ತು ಇವನಿಗೆ ಅಂತಂದ್ರೆ ಮನ್ಮಥನನ್ನ ಸುಟ್ಟ ಮೇಲೆ, ಮನ್ಮಥನನ್ನ ಭಸ್ಮ ಮಾಡಿದ ಮೇಲೆ ಏನ್ ಮಾಡ್ತಾನೆ ಅವನು, ಉಮಿಯನ್ನ ತನ್ನ ಶರೀರದ ಭಾಗವನ್ನಾಗಿ ಮಾಡಿಕೊಂಡ ಅಂತ. ಅಂದ್ರೆ ನಿಜವಾದ ಬದುಕು ಅಂತಂದ್ರೆ ಈ ರೀತಿ ಮನ್ಮಥನನ್ನ ಜಯಿಸುವುದೇ ಅನ್ನೋದು ಡಿ ವಿ ಜಿಯವರ ಪ್ರಶ್ನೆಯೂ ಹೌದು, ಮತ್ತು ಹಾಗೆ ಇರಬಹುದು ಅನ್ನುವ ಒಂದು ಭಾವವೂ ಹೌದು ಅಂತ ಕಾಣಿಸ್ತದೆ. ಅಂದ್ರೆ ರತಿ ಮನ್ಮಥ ಅನ್ನುವ ಕಾಮದ ಒಂದು ತತ್ವವನ್ನು ಜಯಿಸಿದ ಮೇಲೆ ತಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿಯ ಉಮೆಯನ್ನ, ರತಿಯನ್ನ ಮೀರಿ ಉಮೆಯನ್ನ ವ್ಯಕ್ತಿತ್ವದಲ್ಲಿ ಅನ್ವಯಿಸಿಕೊಳ್ಳೋದು ಅಥವಾ ಹೊಂದಿಸಿಕೊಳ್ಳದೆ ಶಿವಯೋಗಲೀಲಿಯೇ ಅನ್ನುವ ಒಂದು ಭಾವವನ್ನ ಇಲ್ಲಿ ಡಿ ವಿ ಜಿಯವರು ವ್ಯಕ್ತಪಡಿಸ್ತಿದ್ದಾರೆ ಅಂತ ಅನ್ನಿಸುತ್ತೆ.

ದಂಡಿಸಿರೆ ಗೌರಿಯಿಂ ಭಯವೇನೋ, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮಾರನಂ ದಂಡಿಸಿರೆ ಗೌರಿಯಿಂ ಭಯವೇನು, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮೀರೆಮೋ ಹವನು ಸಂಸಾರದಿಂ ಭಯವೇನೋ, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ.

0: ಹಿಂದಿನ ಪದ್ಯದ ಭಾವವನ್ನ ಇಲ್ಲಿ ಡಿವಿಜಿಯವರು ಮುಂದುವರಿಸಿದ್ದಾರೆ. ಮಾರನಂ ದಂಡಿಸಿರೆ ಗೌರಿಯಂ ಭಯವೇನು, ಇದು ಪ್ರಶ್ನೆ ಕೂಡ ಹೌದು ಮತ್ತು ಇದು ಒಂದ್ ರೀತಿ ಉತ್ತರವೂ ಕೂಡ ಹೌದು ಅಂತ ನಾನು ಅನ್ಕೊಳ್ತೇನೆ. ಮನ್ಮಥನನ್ನ ದಂಡಿಸಿದ ಮೇಲೆ, ಮನ್ಮಥನನ್ನ ಸುಟ್ಟ ಮೇಲೆ, ಭಸ್ಮ ಪಡೆದ ಮೇಲೆ ನಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿ ಲೈಂಗಿಕ ತೃಷೆ ಅನ್ನೋದು ಹಾಗಿರೋದಿಲ್ಲ. ಹಾಗಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಗೌರಿಯಂ ಭಯವೇನು, ಗೌರಿಯನ್ನ ತನ್ನ ಸಂಗಾತಿಯನ್ನಾಗಿ ಮಾಡಿಕೊಂಡು ಶಿವ ಕೇವಲ ಲೈಂಗಿಕ ತೃಷೆಯಿಂದ ಅವಳು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮನ್ಮಥನ ಸುಟ್ಟಾಕ್ಬಿಟ್ಟಿದ್ದಾನೆ. ಈಗ ಗೌರಿಯ ಜೊತೆಗೆ ಭಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ, ಕೇವಲ ದೇಹದ ಬಯಕೆಯ ಮೂಲಕ ಹೆಣ್ಣನ್ನ ನೋಡುವಂತ ಒಂದು ತತ್ವವನ್ನು ಇಲ್ಲಿ ನಿರಾಕರಿಸಲಾಗಿದೆ. ಈ ಪದ್ಯದ ಮೂಲಕ ಡಿವಿಜಿಯವರು ಆ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಚಾರು ಸಹಕಾರಿಯವಳೆಂದು ಶಿವ ಒಲಿದನ್ ಅನ್ನೋ ಮಾತು ನೋಡಿ, ಚಾರು ಅಂತಂದ್ರೆ ಮನೋಹರ ಅಂತ, ಮನೋಹರದಿಂದ ಸಹಕಾರಿಯಾದವಳವಳು, ಆ ಕಾರಣಕ್ಕಾಗಿಯೇ ಶಿವ ಅವಳನ್ನ ಒಲಿತಾನೆ ಅನ್ನೋ ಮಾತು ಇಲ್ಲಿದೆ. ಅಂದ್ರೆ ಕೇವಲ ದೈಹಿಕವಾಗಿ ಸೌಂದರ್ಯ ಉಳ್ಳಂಥವಳು ಗೌರಿ ಅನ್ನೋದಲ್ಲ ಇಲ್ಲಿ, ಅವಳು ಅವನ ವ್ಯಕ್ತಿತ್ವದ ಭಾಗವಾಗಿ ಇದ್ದು ಇರುವಂತಹ, ಮನ್ಮಥನನ್ನ ಗೆದ್ದಿರುವ ಸಂದರ್ಭದಲ್ಲಿ ಹೊಂದಿಕೆಯಾಗಿರುವಂತಹ ಗೌರಿ. ಆದ್ದರಿಂದ ಮೀರೆ ಮೋಹವನು, ಈ ಮಾತು ಬಹಳ ಮುಖ್ಯ ಇಲ್ಲಿ. ಮೋಹ ಅಂತಂದ್ರೆ ಹಿಂದಿನ ಪದ್ಯಗಳಲ್ಲಿ ಮತ್ತೆ ಡಿ ವಿ ಜಿ ಅವರು ಅದನ್ನ ಕೇವಲ ಶರೀರದ ವ್ಯಸನ ಅನ್ನೋ ಭಾವದಲ್ಲಿ ಅದನ್ನ ಅರ್ಥೈಸ್ತಾ ಇದ್ದಾರೆ. ಹಾಗಾಗಿ ಆ ಮೋಹವನ್ನ ಮೀರ್ತಾ ಇದ್ದಾರೆ, ಮೀರಿ ಪ್ರೇಮವನ್ನ ಬಹಳ ಮುಖ್ಯವೆಂದು ಭಾವಿಸುವಂತಹ ಇಂತಹ ಸಂಬಂಧ ಏನಿದೆ ಗೌರಿ ಮತ್ತು ಶಿವನ ಸಂಬಂಧವನ್ನ ಇಲ್ಲಿ, ಸಂಸಾರವೂ ಕೂಡ ಆ ರೀತಿಯ ಸಂಬಂಧದ ಮೂಲಕ ಅದು ಊರ್ಜಿತವಾದ್ರೆ ಬಹಳ ಮುಖ್ಯ. ಅದು ದಾರಿ ಕೆಳೆಯದು, ಅದು ಕೆಳೆ ಅಂತಂದ್ರೆ ಇಲ್ಲಿ ಸ್ನೇಹಿತ ಅನ್ನೋ ಅರ್ಥ. ಅಂತಹ ದಾರಿ, ಅಂತಹ ಬದುಕಿನ ದಾರಿ ಸ್ನೇಹಿತನ ದಾರಿ, ಅದು ಒಳ್ಳೆಯ ದಾರಿ ಅನ್ನೋ ಮಾತನ್ನ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
4: ಹ್ಮ್, ನಾನು ಅಷ್ಟೇ. ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅಂದ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪಲ್ಲೆಲ್ಲ.
3: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
4: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ. ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ? ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
3: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
4: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
3: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
2: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಗೀತಾ ಪಲ್ಲವ ಕಾರ್ಯಕ್ರಮದ ಕೊನೆಯ ಗೀತೆ ಸೂರ್ಯವಂಶ ಚಿತ್ರದ್ದು. ರಾಜೇಶ್ ಕೃಷ್ಣನ್ ಚಿತ್ರ ಅವರ ಧ್ವನಿಯಲ್ಲಿದೆ. ಎಸ್ ನಾರಾಯಣ್ ಅವರ ಗೀತ ರಚನೆಗೆ ವಿ ಮನೋಹರ್ ಸಂಗೀತ ನೀಡಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ ಸಂಯುಕ್ತ ಚಿತ್ರದ ಒಂದು ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತಂ ಶ್ರೀನಿವಾಸರಾವ್ ಸಂಗೀತ ನೀಡಿದ್ದಾರೆ.

ಗೀತಪಲ್ಲವ ಚಿತ್ರಗೀತಗಳ ಕೊನೆಯ ಗೀತೆ ಅರಸು ಚಿತ್ರದ್ದು. ಕಾರ್ತಿಕ್ ಮತ್ತು ಹರಿಣಿ ಸುಧಾಕರ್ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತರಚನೆ ಈ ಗೀತೆಗಿದೆ.

ಅರಸು ಚಿತ್ರದ ಈ ಗೀತೆಯೊಂದಿಗೆ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಕನ್ನಡ ನಾಡು ಸಾಹಿತ್ಯ ಸಂಸ್ಕೃತಿಗಳ ನೆಲೆವೀಡು. ಭಾರತೀಯ ಸಾಹಿತ್ಯ ಲೋಕದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಅತಿ ಹೆಚ್ಚು ಬಾರಿ ಪಡೆದ ಭಾಷೆಗಳಲ್ಲಿ ಕನ್ನಡ ಕೂಡ ಪ್ರಮುಖ ಸ್ಥಾನದಲ್ಲಿದೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದೆ. ಸುಮಾರು 70 ಹೆಚ್ಚು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದೆ. ಈ ಎರಡೂ ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡೆದಂತಹ ಕನ್ನಡದ ಶ್ರೇಷ್ಠ ಕವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನ ಇಂದು. ಮಹಾನ್ ಕವಿ, ಕನ್ನಡದ ಆಸ್ತಿ ಅಂತ ಪ್ರೀತಿಯಿಂದ ಕರೆಯಲ್ಪಡುವಂತಹ ಮಾಸ್ತಿ ಅಂತ ಹೆಸರಾದ ವೆಂಕಟೇಶ್ ಅಯ್ಯಂಗಾರ್ ಅವರ ಜೀವನ, ಸಾಹಿತ್ಯದ ಬಗೆಗಿನ ಪ್ರಮುಖ ಮುಖ್ಯ ಅಂಶಗಳು ಇಂದಿನ ಗಾನಗಂಜ.

ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಜೂನ್ 6, 1891 ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ

ಅನ್ನುವಂತಹ ಹಳ್ಳಿಯಲ್ಲಿ ಜನಿಸಿದ್ರು. ಮಾಸ್ತಿ ಎನ್ನುವಂತಹ ಗ್ರಾಮ ವೆಂಕಟೇಶ್ ಅಯ್ಯಂಗಾರರ ತಾಯಿಯ ತವರೂರು, ತಂದೆ ಊರು ಹೊಂಗೇನಹಳ್ಳಿ. ಮಾಸ್ತಿಯವರ ಬಾಲ್ಯ ಎಲ್ಲ ಕಳೆದಿದ್ದು ಅವರ ತಾಯಿಯ ತವರೂರು ಆದಂತಹ ಮಾಸ್ತಿ ಗ್ರಾಮದಲ್ಲೇ. ಈ ಊರಿನ ಮೇಲಿನ ಪ್ರೀತಿಯಿಂದಲೇ ಅವರು ತಮ್ಮ ಹೆಸರಿನ ಮುಂದೆ ಮಾಸ್ತಿ ಅಂತ ಸೇರಿಸ್ಕೊಂಡ್ರು. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಯ ಹೆಸರಿನೊಂದಿಗೆ ಬೆಸೆದುಕೊಂಡಿರುವುದೇ ಈ ಊರಿನ ಮೊದಲ ಮತ್ತು ಅತಿದೊಡ್ಡ ಹೆಗ್ಗಳಿಕೆ. ಇವರ ಶಿಕ್ಷಣದ ಬಗ್ಗೆ ಗಮನ ಹರಿಸೋದಾದರೆ, ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಇವರು ಪದವಿ ಪಡೆದಿದ್ದರು. ಮೈಸೂರು ಸಿವಿಲ್ ತರಬೇತಿಯನ್ನು ಪಡೆದು ತಹಶೀಲ್ದಾರಾಗಿ ಸರ್ವಿಸ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ತಹಶೀಲ್ದಾರಾಗಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ಕಂದಾಯ ಇಲಾಖೆಯ ನಿಯಮಗಳನ್ನು ಕನ್ನಡದಲ್ಲೇ ರೂಪಿಸೋದಕ್ಕೆ ಇವರು ಶ್ರಮಿಸಿದರು. ಮಾಸ್ತಿಯವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಅವರು ಶಾನ್ಭೋಗರಾಗಿದ್ದರು. ತಾಯಿಯ ಹೆಸರು ತಿರುಮಲಮ್ಮ. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡಂತಹ ಇವರು ಬಡತನದಲ್ಲೇ ತಮ್ಮ ಜೀವನವನ್ನು ಕಳೆಯಬೇಕಾದಂತಹ ಪರಿಸ್ಥಿತಿ ಬಂತು.

ತಾಯಿಯ ಮಡಿಲಲ್ಲಿ ಚಿತ್ರದ ಈ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ. ಜಿ ಉದಯಶಂಕರ್ ಅವರ ಗೀತರಚನೆಗೆ ಸತ್ಯಂ ಅವರ ಸಂಗೀತವಿದೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಮಾಸ್ತಿಯವರನ್ನ ಕನ್ನಡದ ಸಣ್ಣ ಕತೆಗಳ ಜನಕ ಅಂತ ಕರೆಯಲಾಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕತೆ ಪ್ರಕಾರಕ್ಕೆ ಒಂದು ಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟವರು ಮಾಸ್ತಿಯವರು. ಸಾಮಾನ್ಯ ಜನರ ಜೀವನ, ಸುಖ ದುಃಖಗಳು, ಮಾನವೀಯ ಮೌಲ್ಯಗಳನ್ನ ತಮ್ಮ ಕತೆಗಳಲ್ಲಿ ಅತ್ಯಂತ ಸರಳವಾಗಿ ಸುಂದರವಾದ ಶೈಲಿಯಲ್ಲಿ ಕಟ್ಟಿಕೊಟ್ಟವರು ಮಾಸ್ತಿಯವರು. ಸಣ್ಣ ಕತೆಗಳು ಮಾತ್ರ ಅಲ್ಲ, ಕಾದಂಬರಿ, ನಾಟಕ, ಕವಿತೆ ಮತ್ತು ಆತ್ಮಕತೆ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ್ದಾರೆ ಮಾಸ್ತಿಯವರು. ಇವರ ನೂರಾರು ಸಣ್ಣ ಕತೆಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕತೆಗಳು ಅನ್ನುವಂಥ ಹೆಸರಿನಲ್ಲಿ ಒಟ್ಟು 14 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಪ್ರೀತಿ, ಕರುಣೆ, ಭಾರತೀಯ ಸಂಸ್ಕೃತಿ, ಮಾನವ ಸಹಜ ದೌರ್ಬಲ್ಯಗಳು, ತತ್ವಜ್ಞಾನಗಳನ್ನು ಸರಳವಾದ ಮಾತುಕತೆ ಮೂಲಕ ಇದರಲ್ಲಿ ಮಂಡಿಸಿದ್ದಾರೆ ಅವರು. ಒಬ್ಬ ಪ್ರತಿಭಾವಂತ ವೀಣಾವಾದಕನಾದ ಸುಬ್ಬಣ್ಣ ಎಂಬಾತನ ಜೀವನದ ಏಳು ಬೀಳುಗಳು, ಅಹಂಕಾರ, ಪ್ರೀತಿ, ವಿಯೋಗ, ಆಧ್ಯಾತ್ಮಿಕ ಶಾಂತಿಯನ್ನು ಕಂಡುಕೊಳ್ಳುವ ಕಥೆ ಸುಬ್ಬಣ್ಣ, ಹಾಸ್ಯಭರಿತ ಮುಗ್ಧ ಪ್ರೇಮದ ಕಥೆ ರಂಗನ ಮದುವೆ, ಅತ್ತೆ ಸೊಸೆಯರ ನಡುವಿನ ಕಲಹ ಮತ್ತು ಪ್ರೀತಿಯನ್ನು ಬಿಂಬಿಸುವ ಮೊಸರಿನ ಮಂಗಮ್ಮ, ಪ್ರೀತಿ ಮತ್ತು ಪಾವಿತ್ರತೆಯನ್ನು ಸಾರುವ ವೆಂಕಟಶಾಮಿಯ ಪ್ರಣಯ, ನಗರ ಜೀವನದ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿಯ ನಡುವಿನ ವೈಚಾರಿಕ ಭಿನ್ನಾಭಿಪ್ರಾಯ, ತಪ್ಪು ತಿಳುವಳಿಕೆಯ ಬಿರುಗಾಳಿಯ ಬಗ್ಗೆ ವರ್ಣಿಸುವ ಕೃಷ್ಣಮೂರ್ತಿಯ ಹೆಂಡತಿ, ಬೌದ್ಧ ಧರ್ಮದ ಹಿನ್ನೆಲೆಯುಳ್ಳ ಐತಿಹಾಸಿಕ ಕತೆ ಗೌತಮಿ ಪ್ರಸಾದ್, ಒಂದು ಕಾಲದ ವೈಭವಯುತ ಅರಮನೆ ಮತ್ತು ರಾಜವಂಶಸ್ಥರು ಕಾಲ ಉರುಳಿದಂತೆ ಹೇಗೆ ಕಡುಬಡತನಕ್ಕೆ ಸಿಕ್ಕಿ ನಂತರ ಹಳೆಯ ಗೌರವ ಸ್ವಾಭಿಮಾನಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗೆಲ್ಲ ಹೆಣಗಾಡ್ತಾರೆ ಅನ್ನುವಂತಹ ವಿಷಯ ಇರುವಂತಹ ಕರುಣಾಜನಕ ಕತೆ ಇಂದಿರಾ ಅಮ್ಮನವರ ಅರಮನೆ, ಹೀಗೆ ಸಣ್ಣ ಕತೆಗಳಲ್ಲೂ ವೈವಿಧ್ಯತೆ ಮಾಸ್ತಿಯವರ ಆಸ್ತಿ. ಸಣ್ಣ ಕತೆ ಸಂಕಲನಕ್ಕೆ 1968 ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ.

ಉತ್ತರ ದಕ್ಷಿಣ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ರಚನೆಗೆ ವಿಜಯ ಆರ್ ಭಾಸ್ಕರ್ ಸಂಗೀತ ನೀಡಿದ್ದಾರೆ.

0: ಮಾಸ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದಂತಹ ಕೃತಿ ಚಿಕ್ಕವೀರ ರಾಜೇಂದ್ರ. 1983 ಈ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಕೊಡಗನ್ನು ಆಳಿದ ಕೊನೆಯ ಅರಸ ಚಿಕ್ಕವೀರ ರಾಜೇಂದ್ರನ ಜೀವನ ಮತ್ತು ಪತನದ ಹಿನ್ನೆಲೆಯನ್ನು ಹೊಂದಿರುವಂತಹ ಅದ್ಭುತ ಐತಿಹಾಸಿಕ ಕಾದಂಬರಿ ಚಿಕ್ಕವೀರ ರಾಜೇಂದ್ರ. ಈ ಕೃತಿಗೆ ಮಾಸ್ತಿಯವರಿಗೆ ಕನ್ನಡದ 4ನೆಯ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಒಬ್ಬ ರಾಜನ ವೈಯಕ್ತಿಕ ದುರ್ಗುಣಗಳು, ಅಹಂಕಾರ, ಅವಿವೇಕದ ನಿರ್ಧಾರಗಳು ಇಡೀ ದೇಶದ ಸ್ವಾತಂತ್ರ್ಯವನ್ನು ಹರಣ ಮಾಡಿ ಬಲಿಪೀಠಕ್ಕೆ ತಳ್ಳುತ್ತವೆ ಅನ್ನೋದನ್ನ ಮಾಸ್ತಿಯವರು ಮನೋವೈಜ್ಞಾನಿಕವಾಗಿ ಚಿಕ್ಕವೀರ ರಾಜೇಂದ್ರ ಕೃತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಭಾರತೀಯ ರಾಜರ ನಡುವಿನ ಒಡಕು ದೌರ್ಬಲ್ಯಗಳನ್ನು ಬಳಸಿಕೊಂಡು ಬ್ರಿಟಿಷರು ಹೇಗೆ ವಿಭಜಿಸಿ ಆಳುವ ನೀತಿಯ ಮೂಲಕ ಕೊಡಗನ್ನು ವಶಪಡಿಸಿಕೊಂಡ್ರು ಅನ್ನೋದಕ್ಕೆ ಕಣ್ಣು ಕಟ್ಟುವಂತಹ ವರ್ಣನೆ ಈ ಕೃತಿಯಲ್ಲಿದೆ. ಅಧಿಕಾರದ ಹಪಾಹಪಿ, ಮನುಷ್ಯನ ಅಹಂಕಾರ, ಸಾಮ್ರಾಜ್ಯದ ಪತನದ ದುರಂತದ ಕತೆ ಇದರಲ್ಲಿದೆ. ಮಾಸ್ತಿಯವರ ನಿರೂಪಣಾ ಶೈಲಿ, ಸಂಭಾಷಣೆ ಮತ್ತು ಪಾತ್ರ ಸೃಷ್ಟಿಯಿಂದಾಗಿ ಚಿಕ್ಕವೀರ ರಾಜೇಂದ್ರ ಕೃತಿ ಕನ್ನಡ ಸಾಹಿತ್ಯ ಲೋಕದ ಒಂದು ಮೈಲಿಗಲ್ಲಾಗಿದೆ. ಬಿಳಗಿ ಅರಸರ ಹಿನ್ನೆಲೆಯನ್ನು ಒಳಗೊಂಡಂತಹ ಮತ್ತೊಂದು ಐತಿಹಾಸಿಕ ಕಾದಂಬರಿ ಚನ್ನಬಸವನಾಯಕ. ಕಾದಂಬರಿ ಕ್ಷೇತ್ರದಲ್ಲಿ ಮಹತ್ವದ ಹೆಸರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದು.
1: ಅಯ್ಯೋ ಅಯ್ಯೋ ಮಂಕೆ, ಸ್ವಲ್ಪನಾದ್ರೂ ಇಲ್ವಾ ಶಂಕೆ? 9 ಎಂಕಿ ಮುಟ್ಬೇಡವು ಬೆಂಕಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕಲ್ಯಾಣ ಮಂಟಪ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚೇ ಉದಯಶಂಕರ್ ಅವರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.

ಕಾಕನಕೋಟೆ ಯಶೋಧರ ಅನ್ನುವ ನಾಟಕಗಳನ್ನು ಮಾಸ್ತಿಯವರು ರಚನೆ ಮಾಡಿದ್ದಾರೆ. ಕಾಕನಕೋಟೆ ಮಾಸ್ತಿಯವರ ಪ್ರಸಿದ್ಧ ಮತ್ತು ಕಲಾತ್ಮಕ ಸಾಮಾಜಿಕ ಐತಿಹಾಸಿಕ ನಾಟಕ. ಹೆಗ್ಗಡದೇವನ ಕೋಟೆಯ ಕಾಡಿನ ಹಿನ್ನೆಲೆಯಲ್ಲಿ ನಡೆಯುವಂತಹ ಈ ನಾಟಕ ಮನುಷ್ಯನ ಸ್ವಾಭಾವಿಕ ಮುಗ್ಧತೆ, ನಾಯಕತ್ವ ಮತ್ತು ರಾಜಕೀಯ ಕುತೂಹಲಗಳನ್ನು ಅದ್ಭುತವಾಗಿ ಚಿತ್ರಿಸುತ್ತೆ. ಕಾಕ ಅನ್ನುವಂತಹ ವ್ಯಕ್ತಿಯ ಸುತ್ತ ಇಡೀ ನಾಟಕ ಹೆಣೆಯಲ್ಪಟ್ಟಿದೆ. ಕಾಡಿನ ಮುಗ್ಧ ಜನರು ಅಲ್ಲಿನ ಸಂಪತ್ತು,

ಮೈಸೂರು ಅರಮನೆಯ ರಾಜಕೀಯ ಅಧಿಕಾರ, ಇವುಗಳ ನಡುವಿನ ಸಂಬಂಧ ಹಾಗೂ ಸಂಘರ್ಷಣೆ ಈ ನಾಟಕದ ಮುಖ್ಯ ವಸ್ತು. ನಗರೀಕರಣದ ಆಡಂಬರಕ್ಕಿಂತ ಕಾಡಿನ ಜನರ ಸರಳ ಮತ್ತು ನೈಸರ್ಗಿಕ ಜೀವನ ಎಷ್ಟು ಶ್ರೇಷ್ಠ ಆದುದು ಅನ್ನೋದನ್ನು ಮಾಸ್ತಿಯವರು ತೋರಿಸ್ಕೊಟ್ಟಿದ್ದಾರೆ. ಭಾಷೆ ಬಳಕೆಯ ಬಗ್ಗೆ ಹೇಳೋದಾದರೆ, ಕಾಡು ಕುರುಬರು ಮಾತನಾಡುವಂತಹ ವಿಶಿಷ್ಟ ಕನ್ನಡ ಉಪಭಾಷೆ ಮತ್ತು ಅರಮನೆಯ ಪ್ರೌಢ ಭಾಷೆ ಎರಡನ್ನೂ ಕೂಡ ಮಾಸ್ತಿಯವರು ಅತ್ಯಂತ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ. ಈ ನಾಟಕ 1977 ಕಾಕನಕೋಟೆ ಅನ್ನುವ ಹೆಸರಲ್ಲೇ ಚಲನಚಿತ್ರ ಆಗಿ ತೆರೆಗೆ ಬಂದಿತ್ತು. ಕಾಕನ ಪಾತ್ರದಲ್ಲಿ ಸಿಆರ್ ಸಿಂಹ ಅಭಿನಯಿಸಿದ್ರು. ಸಿ ಅಶ್ವಥ್ ಅವರ ಸಂಗೀತ, ಮಾಸ್ತಿಯವರದ್ದೇ ಕೆಲವು ಹಾಡುಗಳು ಇಂದಿಗೂ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿವೆ. ಕಾಕನಕೋಟೆ ಚಿತ್ರದ್ದೇ ಒಂದು ಗೀತೆ ಸುಲೋಚನ ಅವರ ಧ್ವನಿಯಲ್ಲಿದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರದ್ದೇ ರಚನೆ, ಸಿ ಅಶ್ವಥ್ ಅವರ ಸಂಗೀತವಿದೆ.

ಮಾಸ್ತಿಯವರು ಬರೆದ ಅತ್ಯಂತ ಆಳವಾದ ಭಾವನಾತ್ಮಕ ಮತ್ತು ವೈಚಾರಿಕ ಹಿನ್ನೆಲೆಯುಳ್ಳ ಶ್ರೇಷ್ಠ ನಾಟಕ ಯಶೋಧರ. ಭಗವಾನ್ ಬುದ್ಧನ ಪತ್ನಿ ಯಶೋಧರೆಯ ತ್ಯಾಗ, ಅಸಹಾಯಕತೆ ಮತ್ತು ಆಕೆಯ ಮಾನಸಿಕ ವಿಕಾಸವನ್ನು ಕೇಂದ್ರವಾಗಿಟ್ಟುಕೊಂಡು ರಚಿಸಲಾದಂತಹ ಈ ಕೃತಿ ಆಕೆಯ ಅಂತಃಸಂಘರ್ಷದ ಜೊತೆಗೆ ಬುದ್ಧನು ಜ್ಞಾನೋದಯ ಹೊಂದಿ ಕಪಿಲವಸ್ತುವಿಗೆ ಬಂದಾಗ ನಡೆಯುವ ಘಟನೆಗಳನ್ನು ಚಿತ್ರಣ ಕೊಡುತ್ತೆ. ಮಾಸ್ತಿಯವರು ಯಶೋಧರೆಯನ್ನು ಕೇವಲ ಪರಿತ್ಯಕ್ತ ಮಹಿಳೆಯಾಗಿ ತೋರಿಸಿಲ್ಲ, ಆಕೆಯ ತ್ಯಾಗ, ಸಹನೆ, ಸ್ವಾಭಿಮಾನವನ್ನು ಎತ್ತಿ ಹಿಡಿದಿದ್ದಾರೆ. ಬುದ್ಧನು ಜ್ಞಾನಿಯಾಗಲು ಆಕೆಯ ಪರೋಕ್ಷ ತ್ಯಾಗವೂ ಕಾರಣ.

ಅನ್ನೋದನ್ನು ಈ ನಾಟಕ ಬಿಂಬಿಸುತ್ತೆ. ಬುದ್ಧನ ಜ್ಞಾನೋದಯದ ಹಿಂದೆ ಯಶೋಧರೆಯ ಮೌನ ತ್ಯಾಗ ಎಷ್ಟು ದೊಡ್ಡದಾಗಿತ್ತು ಅನ್ನೋದನ್ನು ಜಗತ್ತಿಗೆ ಪರಿಚಯಿಸಿರೋದು ಈ ನಾಟಕದ ಮುಖ್ಯ ಉದ್ದೇಶವಾಗಿತ್ತು. ಕನ್ನಡ ನಾಟಕ ರಂಗದಲ್ಲಿ ಹೆಣ್ಣಿನ ಘನತೆಯನ್ನು ಹೆಚ್ಚಿಸಿದ ನಾಟಕಗಳಲ್ಲಿ ಯಶೋಧರ ನಾಟಕ ಕೂಡ ಮುಖ್ಯವಾಗಿದೆ. ಕಾಕನಕೋಟೆ ಚಿತ್ರದ ಇನ್ನೊಂದು ಗೀತೆ ಸುಲೋಚನಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಗೀತರಚನೆಗೆ ಸಿ ಅಶ್ವಥ್ ಸಂಗೀತ ನೀಡಿದ್ದಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಮಾಸ್ತಿಯವರು ಶ್ರೀನಿವಾಸ ಅನ್ನುವ ಕಾವ್ಯನಾಮದಲ್ಲಿ ಅನೇಕ ಕವನ ಸಂಕಲನಗಳನ್ನು ತಂದಿದ್ದಾರೆ. ಭಿನ್ನಹ, ಅರುಣ, ತಾವರೆ, ಮಲಾರ ಮುಂತಾದ ಕವನಗಳನ್ನು ಹೆಸರಿಸಬಹುದು. ಗೌಡರ ಮಲ್ಲಿ ಮಾಸ್ತಿಯವರ ಖಂಡ ಕಾವ್ಯ, ಶ್ರೀರಾಮ ಪಟ್ಟಾಭಿಷೇಕ ಮಹಾಕಾವ್ಯ ಆಗಿದೆ. ಮೂರು ಸಂಪುಟಗಳಲ್ಲಿರುವ ಭಾವ ಮಾಸ್ತಿಯವರ ಆತ್ಮಕಥೆಯಾಗಿದೆ. ರವೀಂದ್ರನಾಥರ ಜೀವನ ಮತ್ತು ಸಾಹಿತ್ಯದ ಕುರಿತಾದ ವಿಮರ್ಶಾ ಕೃತಿ ರವೀಂದ್ರನಾಥ ಟ್ಯಾಗೋರ್.

0: ಕಾಕನಕೋಟೆ ಚಿತ್ರದ ಗೀತೆ ಕೇಳಿದ್ರಿ. ಬೇಬಿ ಕಾರಂತ್, ವೆಂಕಟೇಶ್ ಹಾಗೂ ಸಿ ಅಶ್ವಥ್ ಅವರ ಧ್ವನಿಯಲ್ಲಿಸ್ತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಗೀತ ರಚನೆಗೆ ಸಿ ಅಶ್ವಥ್ ಸಂಗೀತ ನೀಡಿದ್ದರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
0: ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಸಾಹಿತ್ಯದ ಜೊತೆಗೆ ಜೀವನ ಅನ್ನುವಂತಹ ಒಂದು ಮಾಸಪತ್ರಿಕೆಯನ್ನು ಸುಮಾರು 25 ವರ್ಷಗಳ ಕಾಲ ನಡೆಸಿ ಹೊಸ ಲೇಖಕರಿಗೆ ಪ್ರೋತ್ಸಾಹ ನೀಡಿದರು. ಜೀವನ ಪತ್ರಿಕೆಯನ್ನು ಮೊದಲು ಆರಂಭ ಮಾಡಿದವರು ಕರಂರಾಯರು ಮತ್ತು ದೇವುಡು ನರಸಿಂಹ ಶಾಸ್ತ್ರಿಗಳು. ಆದರೆ ಆರ್ಥಿಕ ಮುಗ್ಗಟ್ಟು ಮತ್ತು ವಿವಿಧ ಕಾರಣಗಳಿಂದ ಪತ್ರಿಕೆ ನಿಲ್ಲುವ ಹಂತಕ್ಕೆ ಬಂದಾಗ ಮಾಸ್ತಿಯವರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಸಂಪಾದಕರಾಗಿ, ಪ್ರಕಾಶಕರಾಗಿ ಯಶಸ್ವಿಯಾಗಿ ಪತ್ರಿಕೆಯನ್ನು ಮುನ್ನಡೆಸಿದರು. ಈ ಪತ್ರಿಕೆ ಕೇವಲ ಸುದ್ದಿಗಾಗಿ ಸೀಮಿತವಾದ ಪತ್ರಿಕೆಯಾಗಿರದೆ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಮೀಸಲಾದಂತಹ ಪತ್ರಿಕೆ ಆಗಿತ್ತು. ಹೊಸ ಪ್ರತಿಭೆಗಳಿಗೆ ಮಾಸ್ತಿಯವರು ಅವಕಾಶ ಕೊಡುತ್ತಿದ್ದರಿಂದ ನವೋದಯ ಸಾಹಿತ್ಯದ ಪ್ರಮುಖ ಲೇಖಕರ ಕೃತಿಗಳು ಮತ್ತು ವಿಚಾರಗಳು ಈ ಪತ್ರಿಕೆಯಲ್ಲಿ ಬೆಳಕು ಕಂಡವು. ಸಣ್ಣ ಕಥೆಗಳು, ಕವಿತೆಗಳು, ವೈಚಾರಿಕ ಲೇಖನಗಳು, ಪ್ರವಾಸ ಕಥನಗಳು, ಪುಸ್ತಕ ವಿಮರ್ಶೆಗಳು ಈ ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದವು. ಸಮಕಾಲೀನ ರಾಜಕೀಯ ಸಾಮಾಜಿಕ ಬೆಳವಣಿಗೆಗಳು, ಸಾಹಿತ್ಯಿಕ ಚರ್ಚೆಗಳು, ದೇಶದ ಸ್ಥಿತಿಗತಿಗಳ ಬಗ್ಗೆ ವಿಶಿಷ್ಟ ಮತ್ತು ಗಂಭೀರ ಶೈಲಿಯಲ್ಲಿ ಮಾಸ್ತಿಯವರು ಬರೆಯುತ್ತಿದ್ದರು. ಮಾಸ್ತಿಯವರ ಪ್ರಬುದ್ಧ ಬರಹಗಳಿಗೋಸ್ಕರನೇ ಪತ್ರಿಕೆಯನ್ನು ಓದುವಂತಹ ಬೌದ್ಧಿಕ ವರ್ಗ ಇತ್ತು ಅನ್ನೋದು ವಿಶೇಷ. ಮಾಸ್ತಿಯವರು ತಮ್ಮ ಸ್ವಂತ ಹಣವನ್ನು ಹಾಕಿ ಲಾಭದ ಕಡೆಗೆ ಗಮನ ಕೊಡದೆ ಕನ್ನಡದ ಸೇವೆಗಾಗಿ ಈ ಪತ್ರಿಕೆಯನ್ನು ನಡೆಸಿದರು. ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಸಾಹಿತ್ಯದ ಪತ್ರಿಕೆಯೊಂದು ಹೇಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು ಅನ್ನೋದಕ್ಕೆ ಜೀವನ ಪತ್ರಿಕೆ ಇಂದಿಗೂ ಕೂಡ ಮಾದರಿಯಾಗಿದೆ.

ಮೋಜುಗಾರ ಸೊಗಸುಗಾರ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಗೀತ ರಚನೆ ಮತ್ತು ಸಂಗೀತವಿದೆ.

ಮಾಸ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಮೈಸೂರು ಮಹಾರಾಜರಿಂದ ರಾಜಸೇವಾ ಪ್ರಸಕ್ತ ಅನ್ನುವಂತಹ ಬಿರುದು, ಮೈಸೂರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಸಿಕ್ಕಿದ್ವು. 1929ರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ಉದಾರ ಗುಣಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ, ತಮಗೆ ಬಂದಂತಹ ಜ್ಞಾನಪೀಠ ಪ್ರಶಸ್ತಿಯ ಹಣದಲ್ಲಿ ಮೂರನೇ ಎರಡು ಭಾಗವನ್ನು ಬಡ ಮತ್ತು ಪ್ರತಿಭಾವಂತ ಬರಹಗಾರರಿಗೆ ಸಹಾಯ ಮಾಡೋದಕ್ಕೋಸ್ಕರ ಮಾಸ್ತಿ ಟ್ರಸ್ಟ್ಗೆ ದಾನ ಮಾಡಿದ್ರು. ಇತರ ಸಮಕಾಲೀನ ಸಾಹಿತಿಗಳಿಗೆ ಇವರು ಅಣ್ಣ ಮಾಸ್ತಿ ಅಂತಲೇ ಆತ್ಮೀಯರಾಗಿದ್ದರು.

ಕವಿ, ನಾಟಕಕಾರ, ಸಾಹಿತಿ, ಪತ್ರಕರ್ತ, ಉತ್ತಮ ಆಡಳಿತಗಾರ, ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಮಾಸ್ತಿಯವರು ತಮ್ಮ ಇಳಿ ವಯಸ್ಸಿನಲ್ಲಿ ಸಾಹಿತ್ಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು. ವಯೋಸಹಜ ಅನಾರೋಗ್ಯದಿಂದ ಜೂನ್ 6, 1986 ಮರಣ ಹೊಂದಿದರು. ಅವರ ಹುಟ್ಟಿದ ತಾರೀಕು ಕೂಡ ಅದೇ ಆಗಿತ್ತು, ಜೂನ್ 6. ಮಾಸ್ತಿಯವರು ನಮ್ಮನ್ನಗಲಿದ್ರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಪಾರ ಕೊಡುಗೆ, ಜ್ಞಾನಪೀಠ ಪ್ರಶಸ್ತಿಯಿಂದ ಬಂದ ಹಣವನ್ನು ಬಡ ಬರಹಗಾರರಿಗೆ ದಾನ ಮಾಡಿದ ಉದಾರ ಗುಣದಿಂದ ಇಂದಿಗೂ ಕೂಡ ಕನ್ನಡಿಗರ ಮನಸ್ಸಲ್ಲಿ ಅಮರರಾಗಿದ್ದಾರೆ, ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ.

ಕರ್ನಾಟಕ ಸುಪುತ್ರ ಚಿತ್ರದ ಈ ಗೀತೆಯೊಂದಿಗೆ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10:04. ಸುನಾರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: पॉडकास्ट और वायरल रील्स के शोर में सोचो असली ओजी कौन है. बॉस, रेट्रो इज द न्यू कूल और इंडिया का सबसे पहला ट्रेंड सेटर है अपना आकाशवाणी. वही सुकून वाली वाइब, म्यूजिक और सॉलिड इन्फो पूरे 90 सालों से नॉन स्टॉप ट्रेंडिंग. ट्यून इन करो क्योंकि लेजेंड्स कभी आउटडेटेड नहीं होते. आकाशवाणी 90 ईयर्स से इंडिया की ओरिजिनल आवाज.
4: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
3: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್, ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್. ಪುರಾನಿ ಯಾದೇ ನಯಾ ಜೋಶ್ ಹೈ, ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ. ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್.

ಅದಾಲತ್ ಚಿತ್ರದ ಗೀತೆ. ಗೀತಾ ದತ್, ಆಶಾ ಭೋಸ್ಲೆ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ರಾಜೇಂದ್ರ ಕೃಷ್ಣ ಅವರ ಗೀತ ರಚನೆಗೆ ಮದನ್ ಮೋಹನ್ ಸಂಗೀತ ನೀಡಿದ್ದಾರೆ.

ಅಶಿಸ್ತ ಚಿತ್ರದ ಗೀತೆ ಸುಲಕ್ಷಣಾ ಪಂಡಿತ್ ಅವರ ಧ್ವನಿಯಲ್ಲಿದೆ. ಮುಕ್ತಿದ ಹಸನ್, ನೈದಾ ಫಾಜಿಲ್ ಅವರ ಗೀತರಚನೆಗೆ ಖಯಾಂ ಸಂಗೀತ ನೀಡಿದ್ದಾರೆ.

ಸುನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 11:05. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ ಸುಳಮಂಗಳಂ ರಾಜಲಕ್ಷ್ಮಿ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ವಿಜಯ ನರಸಿಂಹ ಅವರ ಗೀತ ರಚನೆಗೆ ಟಿಜಿ ಲಿಂಗಪ್ಪ ಸಂಗೀತ ನೀಡಿದ್ದಾರೆ. ಸುಳಮಂಗಳಂ ರಾಜಲಕ್ಷ್ಮಿ, ಎಸ್ ಜಾನಕಿ, ಪಿಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ.

0: ಸೀತಾ ಚಿತ್ರದ ಗೀತೆ ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಆರ್ಎನ್ಜೆ ಗೋಪಾಲ್ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದರು. ಸಮಯ 11:15:20.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ
5: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
6: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
4: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
7: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
8: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
9: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
5: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
10: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
8: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
5: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ರವಿಚಂದ್ರ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತು?

0: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
1: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ ಹೊಳೆ.
2: ಗಿರ್ಮಿಟ್, ಹೊಸ ರಾಗ, ಹೊಸ ತಾಳ.
3: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು.
2: ಹೊಸ ಶೈಲಿ, ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು. ಪ್ರತಿದಿನ ಸಂಜೆ 5:30 ಗಿರ್ಮಿಟ್.

ಸವಿನೆನಪು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆಗೆ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿ ಇದೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯವಿದೆ. ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಕಾವ್ಯ ನೆನಪು ಕಾರ್ಯಕ್ರಮದಲ್ಲಿ ನಮ್ಮ ಊರು ಚಿತ್ರಕ್ಕಾಗಿ ಬೆಂಗಳೂರು ಲತಾ ಮತ್ತು ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಗೀತೆ. ಈಗ ಸಿ ವಿ ಶಿವಶಂಕರ್ ಅವರ ಸಾಹಿತ್ಯವಿದೆ, ರತನ್ ಆರ್ ಅವರ ಸಂಗೀತವಿದೆ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
0: ನಂಗೀಗ 90ರ ಸಂಭ್ರಮ.
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
1: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತಿಲ್ಲ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಫಾರ್ವರ್ಡ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭೌತ ವಿಜ್ಞಾನಿ ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆಯಿಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ

0: ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
1: ಜಗತ್ತಿನಲ್ಲಿ ಬಯೋಮಾಸ್ ವೈಸ್ ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ ನಮ್ಮ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುವಂತಹ ಈ ಗೊರಲೆ ತಗೊಂಡ್ರೆ ಹಲವೊಂದು ಬೆಳೆಗಳ ನಾಶ ಮಾಡುವಂತಹ ಕೀಟಗಳು ಕಂಡು ಬರ್ತವೆ. ಕೀಟಗಳಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು ನಮಗೆ ಒಳ್ಳೇದನ್ನು ಮಾಡ್ತವೆ. ಬಯೋಮಾಸ್ ವೈಸ್ ಡೈವರ್ಸಿಟಿ ವೈಸ್ ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಮುನ್ನ ಹಾನಿಯಾಗದೆ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿಯಾಗದೆ ಇರಲಿ, ಕೀಟ ಪೀಡೆಗಳ ತಹಬದಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ತಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ 4 ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ವರ್ಷದ ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ ಅರೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ ಆಗಿದೆ 12:05:40. ವನಿತಾ ವಿಹಾರ.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸ್ತುತಪಡಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ

ಕಂಡರೂ ಕಾಣಲಾರದ ಅಂತರಂಗದ ಕಲ್ಪನೆಗೆ ನಿಲುಕದ, ನಾವೆತ್ತ ಸಾಗಿದರೂ ಅತ್ತ ಅಗಾಧವಾಗಿಯೇ ಕಣ್ಮುಂದೆ ಗೋಚರಿಸುವ, ಎಷ್ಟೇ ಎತ್ತರಕ್ಕೇರಿದರೂ ಅದಕ್ಕಿಂತ ಎತ್ತರಕ್ಕೆ ಏರಿ ನಿಲ್ಲುವ, ಅದಮ್ಯ ಅಪಾರ ಗೋಚರ ವಿಶ್ವರೂಪದ ಕೇಂದ್ರೀಕೃತ ಶಕ್ತಿ ಅದೇ.

ಇಲ್ಲಿ ಇದೇ ಮಹಾಮನೆಯಲ್ಲೇ. ಆ ಮನೆ ದಶ ದಿಕ್ಕುಗಳಲ್ಲಿ ಹರಡಿಕೊಂಡ ನಿಸರ್ಗ. ಆ ಮನೆಯ ಭೌತಿಕ ಹಾಗೂ ಜೀವ ಸಂಕುಲಗಳೆಲ್ಲವೂ ಒಟ್ಟಾಗಿ ಕರೆಸಿಕೊಳ್ಳುವುದೇ ಪ್ರಕೃತಿಯ ಪರಿಸರ.

ಯಾವತ್ ಭೂಮಂಡಲಂ ದತ್ತೇ ಸಮೃಗವನ ಕಾನನಂ ತಾವತ್ ತಿಷ್ಠತತಿ ಮೇದಿನ್ಯಂ ಸಂತತಿ ಪುತ್ರ ಪೌತ್ರಕಿ. ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಮೃಗ ವನ ಕಾನನ ಇರುತ್ತದೆಯೋ ಅಲ್ಲಿಯವರೆಗೆ ಜೀವಿಗಳ ವಂಶ ಸಾಗುತ್ತಲೇ ಇರುತ್ತದೆ. ಮಾನವ ಕುಲ ಈ ಅಖಂಡ ಸೃಷ್ಟಿಯ ಅಂಗವೇ ಹೊರತು ಅದರ ಮಾಲೀಕರಲ್ಲ. ಮನುಷ್ಯ ಅಭಿವೃದ್ಧಿಯತ್ತ ಸಾಗಿದಾಗಲೆಲ್ಲ ಅವನ ಅವಶ್ಯಕತೆಗಳು ಹೆಚ್ಚಿದಂತೆಲ್ಲ ನಿರ್ಮಲ ನಿಷ್ಕಳಂಕ ಪರಿಸರ ನಾಶದ ಅಂಚಿಗೆ ನಿಲ್ಲುತ್ತದೆ, ಅಥವಾ ಅದು ತನ್ನ ಮೂಲ ರೂಪವನ್ನ ಕಳೆದುಕೊಳ್ಳುತ್ತದೆ.

ಪರಿಸರ ಎಂದರೇನು? ಪರಿಸರ ಎಂದರೆ ನಮ್ಮನ್ನ ಸುತ್ತುವರೆದಿರುವ ಸುತ್ತಮುತ್ತಲಿನ ಒಟ್ಟಾರೆ ವಾತಾವರಣ ಅಥವಾ ಪರಿಸ್ಥಿತಿ. ಪರಿ ಎಂದರೆ ಸುತ್ತಲು, ಸರ ಎಂದರೆ ಆವರಿಸಿರುವುದು ಎಂದರ್ಥ. ಯಾವುದೇ ಒಂದು ಜೀವಿಯು, ಮನುಷ್ಯ, ಪ್ರಾಣಿ ಅಥವಾ ಸಸ್ಯ, ಬದುಕಲು ಅದರ ಸುತ್ತಲಿರಬೇಕಾದ ಭೌತಿಕ ಮತ್ತು ಜೈವಿಕ ಸನ್ನಿವೇಶವೇ ಪರಿಸರ. ಇದರಲ್ಲಿ ಪ್ರಕೃತಿಯ ಅಂಶಗಳು ಇರುತ್ತವೆ, ಗಾಳಿ, ನೀರು, ಬೆಳಕು ಹೀಗೆ, ಮತ್ತು ಮನುಷ್ಯ ನಿರ್ಮಿಸಿದ ಅಂಶಗಳು ಕೂಡ ಇರುತ್ತವೆ. ಮನೆ, ರಸ್ತೆ, ಸಮಾಜ, ಸಂಸ್ಕೃತಿ, ಒಟ್ಟಿನಲ್ಲಿ ಎಲ್ಲವನ್ನೂ ಒಳಗೊಂಡದ್ದು ಪರಿಸರ. ಪ್ರಕೃತಿಯು ಅನಾವರಣಗೊಳ್ಳುವುದೇ ಅದರ ಪರಿಸರದ ಪ್ರತಿರೂಪಗಳಲ್ಲಿ. ಸಕಲ ಜೀವ ನಿರ್ಜೀವ ವಸ್ತುಗಳೇ ಅದರ ಆಕರಗಳು. ಸಮಸ್ತ ಪ್ರಕೃತಿಯ ಅಂಶ ರೂಪಗಳ ಮಗ್ಗುಲೇ ಪರಿಸರ. ಪರಿಸರ ಮಾನವ ಬದುಕಿನ ಉದ್ದಗಲ ಆಳೆತ್ತರಗಳಲ್ಲಿ ವ್ಯಾಪಿಸಿ ನಿಂತ ಜಗುಲಿ ಎಂದರೆ ನಮಗೆ ಇನ್ನಷ್ಟು ಆಪ್ತ ಅಲ್ಲವೇ? ಹಾಗಿದ್ದರೆ ಆ ಜಗುಲಿಯ ಸುತ್ತಲೂ ಸುತ್ತಿ ಪ್ರಕೃತಿಯೆಡೆಗೆ ಸಾಗಿ ಹೋಗೋಣ. ಬನ್ನಿ, ಪರಿಸರದ ಪ್ರತಿರೂಪಗಳನ್ನೊಮ್ಮೆ ಮುಟ್ಟಿ ತಟ್ಟಿ ತಡವಿ ವಿಸ್ಮಯ ರೋಮಾಂಚನಗೊಳ್ಳುವುದಿದೆಯಲ್ಲ, ಆ ಸುಖದ ಮುಂದೆ ಬೇರಾವ ಸುಖವೂ ನಿಲ್ಲದು.

ಅದು ಅಲ್ಲಿ ಭುವಿಯುದ್ದಗಲಕ್ಕೂ ಸಮಾನಾಂತರವಾಗಿ ಹಬ್ಬಿ ನಿಂತ ಮುಗಿಲು. ಆ ಕಾರಿರುಳ ಕತ್ತಲ ಸೀಳಿ ಏರೇರಿ ಬರುವ ಸೂರ್ಯ, ತಂಪು ತಂಪು ಚಂದ್ರ, ಹೊಳೆವ ಚುಕ್ಕಿ ರಾಶಿಗಳು, ಆಸರೆಯ ಹಂಗಿಲ್ಲದೆ ಮುಗಿಲಿಗೆ ಜೋತು ಬೀಳುವ ಕಾರ್ಮೋಡಗಳು, ಮೆತ್ತೆ ಮೆತ್ತೆಗೆ ಬಾನಿಂದ ಭುವಿಗೆ ಸುರಿವ ಮಳೆ, ಆಹಾ ಹಿಮಾಚ್ಛಾದಿತ ಶಿಖರದ ತುದಿ ಮುಟ್ಟಿ ಮತ್ತೆ ಭುವಿಗೆ ಬನ್ನಿ. ಮೊದಲ ಮಳೆ ಮಣ್ಣ ಮೈ ಸೋಂಕಿದರೆ ಘಮ್ಮೆನ್ನುವ ಸುವಾಸನೆಯೆಡೆಗೆ ಸಾಗಿ ತಲೆಬಾಗಿ ಬನ್ನಿ ಬನ್ನಿ. ಮಳೆಗಾಲದ ಮಲೆನಾಡದು ಹರಿದ್ವರ್ಣವ ಹೊದ್ದಿಹುದು, ತಿಳಿ ನೀರ ಮಳೆ ಹನಿಯು ಶೃಂಗಾರ ಗುಂಡಿಹುದು, ಹಾಸಿ ಬಿದ್ದ ನೆಲದ ಮೇಲೆ ಹಸಿರು ಮಖಮಲ್ಲ ಹಾಸಿಹುದು, ಹಸಿರುಕ್ಕಿ ಮುಕ್ಕಳಿಸುತ್ತಿವೆ ಗಿರಿಶಿಖರ ಬೆಟ್ಟ ಸಾಲುಗಳು. ನೋಡ ನೋಡುತ್ತಲೇ ಹೂವ ತೇರ ಹೊತ್ತಿವೆ ಮರ ಗಿಡಗಳು, ಯಾವ ದೇವರಿಗೆ ಅರ್ಪಿಸಲು? ಹೂವ ಪೋಣಿಸಿ ಹಾಗೆಯೇ ಸುಮ್ಮನೊಂದು ಶೃಂಗಾರ ಕಾವ್ಯಕ್ಕೆ ತೊಡಿಸಲು? ಅದು ಹನಿಯು ಹನಿಯೊಳು ಸೇರಿ ಹರಿವಾಗುವ ಹೊಳೆ ಹಳ್ಳ ಕಾಲುವೆ ನದಿಗೆ ಸೇರಿ ನದಿ ಕಡಲಿಗೆ ಕಡಲು ಸಾಗರಕ್ಕೆ ಸೇರುವ ದಿವ್ಯ ಧ್ಯಾನವ ನೋಡಿ. ಅದು ಗಿರಿಯೂ ಬಾಗುತ್ತಿದೆ, ಮಳೆ ಸುರಿಸಿದ ನಿಸರ್ಗ.

ಓಹೋ, ಕಂಡಿದ್ದು ಕನಸೇ? ಹಾಗೆಯೇ ಕನಸ ಕಳೆದು ಹಕೀಕತ್ತಿಗೆ ಬನ್ನಿ. ಕತ್ತಲ ಸೀಳಿ ಮೇಲೇರಿ ಬರುವ ಸೂರ್ಯ ಚಂದ್ರ ಚುಕ್ಕಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕದಡಿ ಹೋಗಿವೆ. ಹಸಿರು ಹರಿದ್ವರ್ಣ ಮಾಲೆಗಳು ಚಲ್ಲಾಪಿಲ್ಲಿ, ಕುಣಿವ ನವಿಲು, ಕಿಚಿಪಿಚಿಗುಡುವ ಹಕ್ಕಿ ಪಿಕ್ಕಿಗಳು, ಉಳಿವ ಗಿಳಿ ಕೊರವಂಕಗಳು, ಕೂಗುಡುವ ಕೊರಳು ಕೊಂಕಿಸುವ ಕೋಗಿಲೆಗಳು ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿನೀರು ಹೂಳು ತುಂಬಿ ಮಡ್ಡಿಯಾಗಿದೆ. ಸಾಗರ ಭೋರ್ಗರೆವ ಕಡಲುಗಳ ನೀರು ವಿಷ ನುಂಗಿ ವಿಷವ ಕಕ್ಕುತ್ತಿವೆ. ಧುಮ್ಮಿಕ್ಕುವ ಜಲಪಾತಗಳ ಬೆಳ್ಳೊರೆಯ ತೊರೆಗಳ ಬರೀ ಅವಶೇಷಗಳಿವೆ. ಪ್ರಕೃತಿಯ ಪ್ರತಿರೂಪಗಳು ಜರಿದು ಬಿದ್ದಿವೆ.

ಅಲೆಮಾರಿಯಾದ ಮಾನವ ಯಾವಾಗ ನೆಲ ನಿಲ್ಲುವುದಕ್ಕೆ ತೊಡಗಿದನೋ ಪ್ರಕೃತಿಯ ಸಂಪತ್ತನ್ನು ಬಳಸಿಕೊಂಡೇ ಕುಟೀರ ಗುಡಿಸಲು ಮನೆ ಕಟ್ಟಿಕೊಂಡು ಗೋಡೆಯೊಳಗೆ ಬಂಧಿಯಾದನು. ಈ ಬಂಧನದ ಏಕತಾನತೆಗೆ ಪರಿಹಾರವಾಗಿ ಮನೋಲ್ಲಾಸಕ್ಕೆಂದು ಬನಸಿರಿಯಡೆಗೆ ಮುಖ ಮಾಡತೊಡಗಿದನು. ಅದಾದ ಮೇಲೆ ಮಹಲಿನ ಸುಖಲೋಲುಪತಿಗೆ ಮನಗೊಟ್ಟು ಸಿಕ್ಕ ಸಿಕ್ಕಲ್ಲಿ ಕೈಯಿಟ್ಟು ಸುಂದರ ತಾಯೊಡಲ ಬಗೆಯತೊಡಗಿದನು. ಪ್ರಕೃತಿಯದೆಲ್ಲವನ್ನೂ ವಿಂಗಡಿಸಿ ಕೊಚ್ಚಿ ತಂದು ತನ್ನ ಸುತ್ತ ಹಾಸಿಕೊಂಡನು. ಮಹಲುಗಳು, ವಸತಿ ಸಂಕೀರ್ಣ, ಜಲ ಉದ್ಯಾನಗಳು, ರಸ್ತೆ, ಸಾರ್ವಜನಿಕ ತಂಗುದಾಣಗಳು, ಆಶ್ರಯದಾಣಗಳು, ಸೇತುವೆಗಳನ್ನ ನಿರ್ಮಿಸಿಕೊಂಡು ನಗರೀಕರಣಗೊಂಡು ನಾಗರಿಕ ಅನಿಸಿಕೊಂಡನು. ಮಾನವ ಕುಲದ ಬಯಕೆ ಎಂಬ ಕಬಂಧ ಬಾಹುಗಳು ನೆಲ, ಜಲ, ಕಾಡು, ಹಸಿರು, ನೀರು ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಚಾಚಿಕೊಳ್ಳತೊಡಗಿದ ಮೇಲೆ ಪರ್ಯಾವರಣವಷ್ಟೇ ಅಲ್ಲ, ವಾತಾವರಣವು ಹದ ತಪ್ಪಿದವು. ಸುಡುವ ಅಗ್ನಿ ಕುಂಡವಾಗುವ ಬೇಸಿಗೆ, ಅತಿವೃಷ್ಟಿ ಅನಾವೃಷ್ಟಿಯ ಮಳೆಗಾಲ, ವಿಪರೀತಗಳಿಂದ ಕೂಡಿದ ಚಳಿಗಾಲ, ಹೀಗೆ ಪ್ರಕೃತಿ ಕೂಡ ತನ್ನ ಸಮತೋಲನವನ್ನ ಕಳೆದುಕೊಂಡು ಒಂದಕ್ಕೊಂದು ಪೂರಕವಾಗಿ ಬದುಕಬೇಕಾದ ಕಾಡು ಮೃಗ ಪಕ್ಷಿ ಭೂಖಂಡದ ಒಳ ಹೊರ ಪದರದ ಮೇಲಿನ ಜೀವ ಜಂತುಗಳ ಬದುಕಿಗೆ ಕಂಟಕವಾಗಿ ಅನೇಕ ಬಲು ಅಪರೂಪದ ಜೀವ ಜಾತಿಗಳು ಕಣ್ಮರೆಯಾಗಿದ್ದು ಇನ್ನಷ್ಟು ಅಳಿವಿನ ಅಂಚಿನಲ್ಲಿರುವುದು ನಮ್ಮ ದುರ್ದೈವ.

ಸರ್ಕಾರಗಳು ವನ್ಯ ಮೃಗಾಲಯಗಳನ್ನ, ಪಕ್ಷಿಧಾಮಗಳನ್ನ, ಸುರಕ್ಷಿತ ಅರಣ್ಯ ವಲಯಗಳನ್ನ ನಿರ್ಮಿಸಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರತವಾದರೂ ಕೂಡ ನಿಸರ್ಗ ವಿಕೋಪಗಳಿಂದ ಅವುಗಳ ರಕ್ಷಣೆ ಕಷ್ಟಕರವಾಗಿದೆ. ಮಾನವನ ಇನ್ನೊಂದು ಬೃಹತ್ ಸಾಧನೆ ಎಂದರೆ ಕಾರ್ಖಾನೆಗಳು. ಮಾನವ ಕುಲದ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸುತ್ತೇನೆಂದು ಹುಟ್ಟಿಕೊಂಡ ಕಾರ್ಖಾನೆ

ಬೆಳೆಗಳು, ಬೆಳೆಯುವ ಮಣ್ಣು, ಕುಡಿಯುವ ನೀರು, ಉಸಿರಿನ ಗಾಳಿಗೆ ಕಟ್ಟಿಕೊಟ್ಟದ್ದು ವಿಷದ ಬುತ್ತಿಯನ್ನು. ಮಾನವ ಅದ್ಭುತ ಕನಸುಗಾರ. ಅದರ ಸಾಕಾರಕ್ಕಾಗಿ ನಿಸರ್ಗದ ಪರಿಸರವನ್ನು ಕಂಗೆಡಿಸುತ್ತಲೇ ನಡೆದಿದ್ದನ್ನ ಕಾಣುತ್ತೇವೆ. ನಿಸರ್ಗ ತನ್ನ ಮೇಲಿನ ಹಸ್ತಕ್ಷೇಪವನ್ನು ಎಂದೂ ಸಹಿಸುವುದಿಲ್ಲ. ಈ ಜಗದ ಮೇಲಿನ ಸಕಲ ಜೀವ ಜಂತುಗಳು ಪ್ರಕೃತಿಯ ಅಧೀನವಾಗಿ ಅದನ್ನ ಅನುಸರಿಸಿಕೊಂಡು ಅದರ ಅಪ್ಪಣೆಯ ಮೇರೆಗೆ ಚಲಿಸಬೇಕು. ಆದರೆ ತನ್ನನ್ನು ತಾನು ಅತಿ ಬುದ್ಧಿವಂತನೆಂಬ ಹಮವು ಹಚ್ಚಿಕೊಂಡ ಮಾನವ ಪ್ರಕೃತಿಯನ್ನ ಕಡೆಗಣಿಸಿ ತನ್ನ ಸುತ್ತ ತನ್ನದೇ ಆದ ಕೋಟೆ ಕಟ್ಟಿಕೊಳ್ಳುವ ಹವಣಿಕೆಯಲ್ಲಿ ನಿಸರ್ಗದತ್ತ ಪರಿಸರದ ಮೇಲೆ ಆಕ್ರಮಣಕಾರಿ ಅತಿಕ್ರಮಣಕಾರಿಯಾಗಿದ್ದರ ಪರಿಣಾಮ ಕಾಡಿನ ನಾಶ, ಅತಿಯಾದ ರಾಸಾಯನಿಕಗಳ ಬಳಕೆ, ನದಿ ಮೂಲಗಳ ದುರ್ಬಳಕೆ, ಸಮುದ್ರ ದಂಡೆಗಳ ಅತಿಕ್ರಮಣ, ವಿನಾಶಕಾರಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ, ಸಿಮೆಂಟ್ ಸೌಧಗಳ ಆಟಾಟೋಪ, ಗಿಡಮೂಲಿಕೆಗಳೆಂಬ ಸಂಜೀವಿನಿಗಳನ್ನ ನಿರ್ಲಕ್ಷಿಸಿ ಜೀವ ಕೊಲ್ಲುವ ರಾಸಾಯನಿಕ ಔಷಧಗಳ ಬಳಕೆ, ಪ್ಲಾಸ್ಟಿಕ್ ನಂತ ಭಸ್ಮಾಸುರ ಸೃಷ್ಟಿಯೊಂದಿಗೆ ಪ್ರಕೃತಿಯ ಚಕ್ರ ಏರುಪೇರಾಗಿ ಸಕಲ ಜೀವ ಜಗತ್ತನ್ನ ಅಳಿವಿನ ಅಂಚಿಗೆ ಒಯ್ದದ್ದಷ್ಟೇ ಅಲ್ಲ, ತನ್ನದೇ ನಾಶದ ಕಡೆಗೆ ಅಡಿಯಿಟ್ಟದ್ದು ಮಾತ್ರ ಅಪಾಯಕಾರಿ.

ಮಾನವನ ಅಪಾಯಕಾರಿ ಆವಿಷ್ಕಾರಗಳಿಂದ ಬದಲಾದ ಪರಿಸರವನ್ನೊಮ್ಮೆ ಕಣ್ಮುಂದೆ ತಂದುಕೊಂಡರೆ ಜೀವ ನಡುಗುತ್ತದೆ ಅಲ್ಲವೇ? ಜೀವ ಕೊಲ್ಲುವ ಗಾಳಿ, ದಾಹ ತಣಿಸದ ನೀರು, ಜೀವ ಬಲಿ ಬೇಡುವ ಹರಿವ ನೀರು, ಸುಡುವ ಮುಂಜಾನೆ ಮುಸ್ಸಂಜೆ, ಉಗಿ ಕಾರುವ ಹಗಲು, ಅನ್ನಾಹಾರ ವಿಷವಾಗಿ ಕೊಲ್ಲುವ ಪರಿ, ಭೂಕಂಪನಗಳು, ಭೂಕುಸಿತಗಳು, ಸುನಾಮಿ ನೆರೆಹವಳಿಗಳು, ಸುಂಟರ ಗಾಳಿಗೆ ಮತ್ತೆ ಮತ್ತೆ ಸಿಕ್ಕು ತತ್ತರಿಸುವ ಭೂಮಿ, ತನ್ನನ್ನಾಶ್ರಯಿಸಿ ಬದುಕುವ ನಿಷ್ಪಾಪಿ ಜೀವ ಜಂತುಗಳ ಮಾರಣ ಹೋಮಕ್ಕೆ ತತ್ತರಿಸುತ್ತಿದೆ. ಅವುಗಳ ಮೂಕ ಮರ್ಮರ ಆಕ್ರಂದನಗಳಿಗೆ ಮನಬೆಂದ ನಿಸರ್ಗ ಕಂಬನಿ ಕರೆಯುತ್ತದೆ, ಮತ್ತೆ ಹಲವುತ್ತದೆ. ಮರಳಿ ಮಣ್ಣಿಗೆ ಬನ್ನಿ, ಮನೆಗೊಂದು ನೆಟ್ಟರೆ ಸಾಲದು, ಮನಸ್ಸಿಗೊಂದು ನೆಟ್ಟರೂ ಸಾಲದು, ಉಸಿರಿಗೊಂದೊಂದರಂತೆ ಗಿಡ ಮರ ನೆಡಬೇಕು ನೀವು ನಿಮ್ಮನ್ನುಳಿಸಿಕೊಳ್ಳಲು ಎಂದು ನಿಡು ಸುಯುತ್ತದೆ.

ಇಷ್ಟಾದರೂ ಕೂಡ ನಿಷ್ಠೆ ಬಿಡದೆ ಹೆತ್ತವುಳ ಪ್ರತಿರೂಪಗಳಂತಿರುವ ಮೋಡ ಹಿಡಿದಿಟ್ಟುಕೊಂಡು ಮಳೆ ಸುರಿಸುವ ಸೋಗು ಬಿಟ್ಟ ಬಾನಿಗೂ ಸುತ್ತುವ ಸೂರ್ಯಂಗೂ ಬುದ್ಧನಂತೆ ತಣ್ಣಗೆ ನಗುವ ಚಂದ್ರಂಗೂ ವಿಷ ನುಂಗಿ ಉಸಿರೂಡುವ ಹಸಿರು ಮರ ಗಿಡಗಳಿಗೂ ಒಂದು ಸಲಾಮು ಸಲ್ಲಬೇಕಲ್ಲವೇ?

ಧರ್ತಿಯ ಮೇಲೆ ಸ್ವಾಮ್ಯ ಸಾಧಿಸುವೆನೆಂದು ಸೆಡ್ಡು ಹೊಡೆದು ಸಾಕಾರಗೊಂಡಿದ್ದೆಲ್ಲವೂ ಹುಚ್ಚು ಕನಸುಗಳು. ಈಗ ಎಲ್ಲ ಕಳೆದುಕೊಂಡು ಬರಿಗೈಯಾಗುವ ಹಂತದಲ್ಲಿ ನಿಂತಿದ್ದೇವೆ. ಮತ್ತೆ ಪ್ರಕೃತಿಯ ಪರಿಸರದೆಡೆಗೆ ಹಿಂದಿರುಗುವ ಕಾಲ ದೂರವೇನಿಲ್ಲ. ಆದರೆ ಈ ಎಲ್ಲದಕ್ಕೆ ಯಾರು ಹೊಣೆ? ಅದರ ಹೊಣೆ ಹೊರುವವರಾರು? ಹೊರೆಯ ಅರಿವಾದಷ್ಟೇ ಸಾಕೆ? ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವೇ? ಗಿಡ ಮರ ಸಕಲ ಜೀವರಾಶಿಗೂ ಬೇಕು ರಕ್ಷಣೆ. ರಕ್ಷಣೆ ತೋರಿಕೆಯಾಗದೆ ತಪಸ್ಸಾಗಬೇಕು. ಮಲಿನವಲ್ಲದ, ಮುರುಕಾಗದ, ಅಖಂಡ ಪರಿಶುದ್ಧ ನಿಸರ್ಗ ಪರಿಸರವನ್ನ ಉಳಿಸಿ ನಮ್ಮ ಪೀಳಿಗೆಗೆ ಒಪ್ಪಿಸುವುದೇ ಆ ತಪಸ್ಸಿಗೆ ಸಲ್ಲುವ ಫಲ. ಪರಿಸರ ನಮ್ಮದೆಂದರೆ ಸಾಲದು, ಇದು ನಮ್ಮದು ಎಂಬುದೇ ಮೂಲ ಮಂತ್ರವಾಗಬೇಕು. ಸಕಲಕ್ಕೆಲ್ಲಕ್ಕೆ ತಾನೇ ಅಕಳಂಕ ಗುರು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ತ್ರಿ ಭರತವರ್ಷಭ ಎಂದು. ಇಲ್ಲಿ ಧರ್ಮವೆಂದರೆ ಜೀವನ. ಜೀವನ ಯಾವುದರಿಂದ ನಡೆಯುತ್ತದೆಯೋ ಅದಕ್ಕೆ ಅನುಕೂಲಕರವಾದ ಕೆಲಸವನ್ನು ನಾವು ಮಾಡಬೇಕು ಎಂದು.

ಪ್ರಕೃತಿಯಿಂದ ಪಡೆಯುತ್ತೇವಾದರೆ ಅದೇ ಪ್ರಕೃತಿಗೆ ಮರಳಿ ಕೊಡಲೇಬೇಕಾಗಿದ್ದು ನಿಜವಾದ ಮಾನವ ಧರ್ಮ. ಇದನ್ನರಿತು ಬಾಳುವುದೇ ಮಾನವೀಯತೆ. ಮಾನವ ನಿರ್ಮಿತ ಸಾಕಾರಗಳ ಉತ್ಖನನಕ್ಕೆ ಅಗೆದರೆ ಎಲ್ಲವೂ ಹುಚ್ಚು ಕನಸುಗಳು. ಈ ಕನಸುಗಳ ಸಾಕಾರಕ್ಕೆ ನಿಸರ್ಗ ಪರಿಸರ ಸೋರಿ ಹೋದ, ಸವೆದು ಹೋದ, ಮುಕ್ಕಾಗಿಸಿದ ಪಾಪದ ಹೊಣೆ ನಮ್ಮದು. ನಿಸರ್ಗದ ಪೂರಣದ ಹೊರೆ ಯಾರ ಹೆಗಲಿಗೇರಿಸುವುದು? ಮನುಷ್ಯ ಅಭಿವೃದ್ಧಿಯತ್ತ ಸಾಗುವಾಗ ಒಂದಷ್ಟು ಅವಶ್ಯಕತೆಗಳು ವೃದ್ಧಿಸುತ್ತವೆ. ಅದನ್ನು ಪೂರೈಸಿಕೊಳ್ಳಲಷ್ಟೇ ಅನುಮತಿ ಇದೆಯೇ ಹೊರತು ನಿಸರ್ಗವನ್ನು ಮುರಿದು ಕಟ್ಟುವ ಹಕ್ಕು ಯಾರಿಗೂ ಇಲ್ಲ. ಒಂದು ತುಂಡು ಪಂಚೆಯಲ್ಲಿ ಅದು ತಾವೇ ನೇಯ್ದದ್ದು ಇಡೀ ಬದುಕು ಕಳೆದ ಮಹಾನ್ ಮಾನವತಾವಾದಿ ಬಾಪೂಜಿ ಗಾಂಧೀಜಿ ಹೇಳುತ್ತಿದ್ದರು, ದೇರ್ ಇಸ್ ಸಫಿಷಿಯಂಟ್ ಇನ್ ನೇಚರ್ ಫಾರ್ ಎವ್ರಿ ಒನ್ಸ್ ನೀಡ್, ಬಟ್ ಈವನ್ ನೇಚರ್ ಕ್ಯಾನ್ ನಾಟ್ ಸೆಟಿಸ್ಫೈ ಎವ್ರಿ ಒನ್ಸ್ ಗ್ರೀಡ್. ಜೀವನ ಲಾಲಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ ಅಲ್ಲ ಎಂಬ ಸತ್ಯವನ್ನು ಅರಿತು ಮಾನವ ತನ್ನೊಳಗಿನ ಒಳಾಂತರಂಗವ ಮಥಿಸಿ ಐಷಾರಾಮದ ಕಲ್ಪನೆ ಕೊಳ್ಳುಬಾಕುತನ ಅಗತ್ಯಗಳೆಂಬ ಹಪಾಹಪಿತನದ ಮರೀಚಿಕೆಯ ಹಿಂದೆ ಬೀಳುವುದರಿಂದಾಗುವ ದುರಂತಗಳನ್ನು ಅರಿತರೆ ನಮ್ಮ ಸುತ್ತಲಿನ ಪ್ರಕೃತಿ ಎಂಬ ಪ್ರಪಂಚ ನೆಮ್ಮದಿಯ ಉಸಿರ ಬಿಟ್ಟಿತು.

ಲಿಂಗುವ ಹನಿ ಹನಿಗೂ ಕೈಗಿತ್ತ ಪ್ರಕೃತಿಯ ಪೂಜೆ ಸಾಲದು. ಬಿತ್ತಬೇಕು ಬೀಜ, ಮರವಾಗಬೇಕು ನಾವು, ಮನೆ ಮಾಡುಗಳು ಕಾಡಾಗಬೇಕು, ಮುನ್ನ ಮಣ್ಣ ಒಪ್ಪಿಗೆ ಕೇಳಬೇಕು. ಬರೀ ಕೂಡಿ ಕಳೆಯುವುದಲ್ಲ, ಭಾವ ಬಿರಿದು ಮನಸ್ಸು ಮನೆಯಾಗಬೇಕು. ಕಣಕಣಕ್ಕೂ ಋಣ ಮುಟ್ಟಬೇಕು. ಕೊಟ್ಟೆ ತಟ್ಟೆಗಳೆಂಬ ಭಸ್ಮಾಸುರ ಬೀಜಗಳ ಕೊಂದು ಹೊಸದಾಗಬೇಕು. ಹಕ್ಕಿ ಹೆಕ್ಕುವ ಮೊದಲ ಕಡ್ಡಿಯಿಂದ ಮೊಟ್ಟೆ ಮರಿಯಾಗುವ ತನಕ, ಸಾಗರ ಹೊಸ ಹನಿಯಾಗಿ ನೆಲವ ನೆಕ್ಕುವ ತನಕ ಕಾಯಬೇಕು, ಕಾಡಬೇಕು.

ನಾಸ್ತಿ ಮೂಲಂ ಮನೌಷಧಂ. ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕವಾದ ಒಂದೇ ಒಂದು ಗಿಡವು ಈ ಪ್ರಕೃತಿಯಲ್ಲಿಲ್ಲ. ನಾವದನ್ನ ಅರಿಯಬೇಕು, ನಿಸರ್ಗದೆಡೆಗೆ ಮುಖ ಮಾಡಬೇಕು, ಮತ್ತೆ ಹಸಿರ ಹಬ್ಬಿಸಬೇಕು ಎನ್ನುವುದು ಆಕಾಶವಾಣಿಯ ಆಶಯ.

ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಇದುವರೆಗೂ ವನಿತಾ ವಿಹಾರ ಕೇಳಿದಿರಿ. ಸಮಯ ಆಗಿದೆ 12:49. ಈಗ ಕೆಲವು ಪ್ರಕಟಣೆಗಳು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡವನ್ನುಡಿ, ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
5: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
6: ಜ್ಞಾನಪೀಠ ಪ್ರಶಸ್ತಿ.
5: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
6: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
5: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
6: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
5: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
6: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
5: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
6: ಯು ಆರ್ ಅನಂತಮೂರ್ತಿ,
5: ಗಿರೀಶ್ ಕಾರ್ನಾಡ್,
6: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
5: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
6: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
5: ಸಿರಿಗನ್ನಡಂ ಗೆಲುಗೆ,
6: ಸಿರಿಗನ್ನಡಂ ಬಾಳ್ಗೆ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಸಮಯ 12:54 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ ಎಂದು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆಯ ಮುಂದಾಳತ್ವದಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ವಿಷಯ ಹೊರೆಯಿಂದ ಪರಿಹಾರದತ್ತ, ಎಲ್ಲೆಲ್ಲೂ ಸುರಕ್ಷಿತ ಆಹಾರ. ಆಹಾರಜನ್ಯ ಆರೋಗ್ಯ ಸಮಸ್ಯೆಗಳು ಕಣ್ಗಾವಲಿಗೆ ಒತ್ತು ಮತ್ತು ಅವುಗಳ ನಿಯಂತ್ರಣ ಈ ವಿಷಯದ ಸಾರಾಂಶವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ.
4: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಹಾರದ ಕಲಬೆರಕೆ ಮತ್ತು ಅದನ್ನು ಪತ್ತೆ ಹಚ್ಚುವಂಥ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ.
5: ನಮಸ್ಕಾರ.
4: ಈಗ ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ?
5: ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು ಪ್ರಮುಖ ಸಾಧನವಾಗಿದೆ.
4: ಹೌದು.
5: ಇಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ Article 21 ಒಂದು ಉಲ್ಲೇಖದ ಪ್ರಕಾರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಮೂಲ ವಿರೂಪ ಅಂದ್ರೆ ಅದರ ಬಣ್ಣ, ವಾಸನೆಯಲ್ಲಿ, ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ ವ್ಯಾಪಾರೀಕರಣ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಒಂದು ಆಹಾರದ ಕಲಬೆರಕೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳ್ಬೋದು ಸರ್.
4: ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ, ಈ ಆಹಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
5: ಹಾ ಸರಿ. ಹಾಲಿನಲ್ಲಾಗಿರ್ಬಹುದು ಅಥವಾ ಎಣ್ಣೆಗಳಲ್ಲಾಗಿರ್ಬಹುದು, ತರಕಾರಿಯಲ್ಲಾಗಿರ್ಬಹುದು,

0: ಇರ್ಬೋದು, ಬೇಳೆಕಾಳುಗಳೆಲ್ಲ ಆಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರ್ಬಹುದು ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಈ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಭಾರತೀಯ ಆರೋಗ್ಯ ಇಲಾಖೆ ಏನು ಒಂದು ಗಣತಿಯನ್ನ ಮಾಡಿದೆ, ಅದರ ಪ್ರಕಾರವಾಗಿ 2016 ಮತ್ತು 2017 ಸುಮಾರು 23% ಈ ಒಂದು ಆಹಾರ ಮತ್ತು ಅದು ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೇ ಇರುವಂತಹ ಪದಾರ್ಥಗಳಾಗಿರ್ಬಹುದು ಅವು ಕಲಬೆರಕೆ ಆಗಿವೆ. ಅದೇ ರೀತಿ ನಾವು ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು ಹಾಲಾಗಿರಬಹುದು 92% ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿರ್ಬೋದು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಎಣ್ಣೆ ಮತ್ತೆ ಬೇಳೆಕಾಳು ಇವೆಲ್ಲವೂ ಆಗಿರ್ಬೋದು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಒಂದು ಕಲಬೆರಕೆ ಬೆಳೆಗಳನ್ನ ಬೆಳೆಯುವ ಹಂತದಲ್ಲಾಗಿರ್ಬೋದು, ಅವುಗಳನ್ನ ಸಂಸ್ಕರಣಾ ಹಂತದಲ್ಲಾಗಿರ್ಬೋದು ಅಥವಾ ಅದನ್ನ ವ್ಯಾಲ್ಯೂಯೇಷನ್ ಮಾಡುವಂತ ಹಂತದಲ್ಲಾಗಿರ್ಬೋದು, ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ.
1: ಇನ್ನು ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ?
0: ಹಾ ಸರ್, ಇಲ್ಲಿ ಆಹಾರದ ಒಂದು ಕಲಬೆರಕೆಯನ್ನ ಸುಮಾರು ನಾವು ಜನರಲ್ ಆಗಿ ನೋಡಿದಾಗ ಒಂದು 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಅಲ್ಲಿ ಒಂದು ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ಅದರ ಒಂದು ರೂಪವನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು, ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅದೇ ರೀತಿ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು, ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳು ಅಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು, ಉದ್ದೇಶಕವಲ್ಲದ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ನಾವು ಸಂಸ್ಕರಣೆ ಮಾಡುವಾಗ ಉದ್ದೇಶಪೂರ್ವಕವಲ್ಲದೆ ಅವೆಲ್ಲ ಆ ಒಂದು ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ತೇವೆ, ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಸಂರಕ್ಷಕಗಳನ್ನ ನಾವು ಬಳಸ್ತೇವೆ.
1: ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ.
0: ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶಪೂರ್ವಕವಲ್ಲದ ಕಲಬೆರಕೆ ಕಾರಕಗಳು. ಅದೇ ರೀತಿ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟಬಾಧೆಗಳು ಆಗಿರ್ತವೆ. ಇಲಿಯ ಒಂದು ಕೂದಲಾಗಿರ್ಬಹುದು, ಅದರ ಮೂತ್ರ ಆಗಿರ್ಬಹುದು ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ಧಾನ್ಯಗಳ ಎಲ್ಲವೂ ಕೂಡ ಕಲಬೆರಕೆ ಆಗುತ್ತೆ.
1: ಇಲಿಯ ಹಿಕ್ಕೆಗಳು ಕೂಡ ಅದರಲ್ಲಿ ಬೆರ್ತಿರ್ತವೆ.
0: ಹೌದು ಸರ್, ಮತ್ತೆ ಅದೇ ರೀತಿಯ ಕೆಲವೊಂದು ಹುಳುಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮತ್ತೆ ಉಳಿದ ಯಾವುದೇ ರೀತಿಯ ದೇಹದ ಭಾಗಗಳು ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅವು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರೋದಿಲ್ಲ, ಬಟ್ ಅದು ಕೀಟಬಾಧೆಯನ್ನ ಆದಾಗ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಈ ರೀತಿಯ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳೋದು ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು ಬೇಳೆಕಾಳಾಗಿರ್ಬಹುದು, ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನು ಮಾಡ್ತವೆ, ಇವು ತಡೆಗಟ್ಟುತ್ತೆ. ನಮಗೆ ಕ್ಯಾಲ್ಸಿಯಂ ಬೇಕು ಅಥವಾ ಐರನ್ ಬೇಕು, ಈ ಐರನ್ ಅಥವಾ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಒಂದು ಹೀರಿಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ಗಳು ತುಂಬಾ ಯಥೇಚ್ಛವಾಗಿ ಕಂಡುಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಒಂದು ಟಾಕ್ಸಿನ್ಸ್ ಗಳನ್ನ ನಾವು ಹೊರಹಾಕಬಹುದು. ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಕೂಡ ಈ ಒಂದು ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ನಾಲ್ಕನೇದು ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಲೋಹವನ್ನ ನಾವು ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನ್

0: ಆಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಲೋಹ ಮೆಟಲ್ಸ್ ಅಂದ್ರೆ ನಾವು ಬಳಸುವಂತಹ ನೀರು. ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತ ನೀರು ಈ ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಒಂದು ಪಾದರಸ ಆಗಿರಬಹುದು ಮತ್ತೆ ಆರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಉಳಿದ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ಈ ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ ಈ ಒಂದು ಗ್ರೂಪ್ ಅಲ್ಲಿದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ನಾವು ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ, ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರಬಹುದು ಅಥವಾ ಪ್ಲಾಸ್ಟಿಕ್ ಆಗಿರಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ, ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲಿ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ. ಆಮೇಲೆ ಟಿನ್ ಕ್ಯಾನ್ ಗಳನ್ನೆಲ್ಲ ಬಳಸ್ತೇವೆ. ಸೊ ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಆ ಒಂದು ಕಲಬೆರಕೆಗೆ ಕಾರಣ ಆಗುತ್ತೆ.
1: ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಇನ್ನ ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ?
0: ಸರ್, ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್ ಒಂದು ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ್ಮೇಲೆ ಬಹಳಷ್ಟು ಈ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತೆ ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ ಅಂದ್ರೆ ಅದು ಒಂದೇ ಒಂದು ಸೀಸನ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಆ ಒಂದು ಅವೈಲೇಬಿಲಿಟಿ ಇರುತ್ತೆ. ಸೊ ಆ ಸಮಯದಲ್ಲಿ ಏನಾಗಿರುತ್ತೆ, ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ.
1: ಹೌದು,
0: ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ಪೋಷಕಾಂಶಗಳಾಗಿರ್ಬೋದು ಅಥವಾ ಬಹಳಷ್ಟು ಹಣ್ಣು ಆಗಿರ್ಬೋದು ತರಕಾರಿಗಳವು ಕೊಳತು ಹೋಗುತ್ತೆ. ಆ ಕೊಳತು ಹೋಗುವ ಸಂದರ್ಭದಲ್ಲಿ ಅವರೇನ್ ಮಾಡ್ತಾರೆ, ಅದಕ್ಕೆ ಹೊರರೂಪದಿಂದ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಅವರು ಅದರ ಒಂದು ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ಅತಿ ಹೆಚ್ಚು ಆದಾಯವನ್ನ ಗಳಿಸುವುದು ಸರ್.
1: ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ?
0: ಹೌದು ಸರ್, ಹೌದು.
1: ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ?
0: ಸರ್, ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲನ್ನ ತಗೋಬೇಕು. ಸೊ ಹಾಲಲ್ಲಿ ಸರ್ ಬಹುಮುಖ್ಯವಾಗಿ ನೀರು, ಅದಾದ್ಮೇಲೆ ಯೂರಿಯಾವನ್ನ ಬಳಸ್ತಾರೆ, ಅದಾದ್ಮೇಲೆ ಸಕ್ಕರೆ, ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ಸೊ ನಾವು ಹಾಲನ್ನ ಒಂದು ದೈನಂದಿನ ದಿನಗಳಲ್ಲಿ ಏನ ಎಷ್ಟು ಇಡಬಹುದು ಅಂದ್ರೆ 2-3 ತಾಸು ಕಾಯಿಸಿಟ್ರೆ ಒಂದು 5 ತಾಸುವರೆಗೂ ಇಡಬಹುದು. ಕಾಯಿಸದೇ ಇಟ್ಟಾಗ ಏನಾಗುತ್ತೆ, 2-3 ತಾಸುವರೆಗೆ ಮಾತ್ರ ಇಡಬಹುದು. ಸೊ ಇಲ್ಲಿ ರೈತರಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಕೆಲವೊಂದು ಮಿಡ್ಲ್ ಮೆನ್ಸ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ನೀರಾಗಿರ್ಬಹುದು, ಯೂರಿಯಾ ಆಗಿರ್ಬಹುದು, ಅದಕ್ಕೆ ಸಕ್ಕರೆ ಅಂಶವನ್ನ ಹಾಕಿರ್ಬಹುದು ಅಥವಾ ಆಂಟಿಬಯೋಟಿಕ್ಸ್ ಗಳನ್ನ ಬಳಸಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು, ನಾವೇನು ಫ್ಯಾಟ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಇದಕ್ಕೂ ಕೂಡ ಆಯಿಲ್ ಅನ್ನ ಬಳಸ್ತಾರೆ. ಸೊ ಹಾಲಿನಲ್ಲಿ ಪ್ರಮುಖವಾಗಿ ಇವೆಲ್ಲ ಬಳಸುವಂತಹ ಕಲಬೆರಕೆ ಕಾರಕಗಳು. ಅದೇ ರೀತಿ ನಾವು ದವಸ ಧಾನ್ಯಗಳನ್ನ ತೆಗೆದುಕೊಂಡ್ರೆ, ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆಬೇಳೆ. ಕಡಲೆಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಲೂ ಕರೀತಾರೆ. ಸೊ ಇವು ನೋಡೋದಕ್ಕೆ ಕಡಲೆ ಬೇಳೆ ತರನ ಇದ್ರು ಕೂಡ ಈ ಕೇಸರಿ ಬೇಳೆಯಲ್ಲಿ ಒಂದು ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲ್ಯಾಥರಿಸಮ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ನರಕೋಶಕ್ಕೆ ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಇನ್ನು ಅಕ್ಕಿಗಾಗಿರ್ಬೋದು, ಅಕ್ಕಿಗೆ ನಾವು ಕಲ್ಲು, ಅದನ್ನ ಬೆಣಚು ಕಲ್ಲು, ಬಿಳಿ ಕಲ್ಲು ಅಂತ ಹೇಳ್ತೇವೆ, ಆ ಕಲ್ಲನ್ನು ಹಾಕಿರ್ಬಹುದು. ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿ ನೀರು ಅದನ್ನ ಹಾಕುತ್ತಾರೆ, ಅದೇ ರೀತಿಯ ಲೋಹದ ಅಂಶಗಳನ್ನ

0: ಬಳಸಲಾಗುತ್ತೆ. ಅದೇ ರೀತಿ ಅದರ ಒಂದು ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಮಸಾಲಾ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀರನ್ನ ಹಾಕ್ತಾರೆ. ಅದೇ ರೀತಿ ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ ರೀತಿ ನಾವು ಎಣ್ಣೆಯಲ್ಲಿ ತೆಗೆದುಕೊಂಡಾಗ ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಅಡುಗೆ ಎಣ್ಣೆಗಳಲ್ಲಿ
1: ಸೂರ್ಯಕಾಂತಿ ಎಣ್ಣೆ,
0: ಹೌದು ಸರ್, ಏನ್ ಮಾಡ್ತಾರೆ ಅದರಲ್ಲ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಸೊ ಆ ಒಂದು ಆಯಿಲ್ ಅನ್ನ ಬಳಸೋದ್ರಿಂದ ಕೂಡ ಅದರ ಒಂದು ಕ್ವಾಲಿಟಿ ಏನೋ ಒಂದು ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಸೊ ಅದು ಪ್ಯಾಕಿಂಗ್ ಮಾಡುವಾಗ ಸೂರ್ಯಕಾಂತಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್ ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವ ಅಡಿಗೆ ಎಣ್ಣೆನ ಮತ್ತೊಂದು ದಿನಕ್ಕೆ ಬಳಸೋದಿಲ್ಲ. ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಬಳಸಲಾಗುತ್ತದೆ. ಅದೇ ರೀತಿ
1: ಈಗ ಸಕ್ಕರೆನೂ ಕೂಡ ಇದೆ.
0: ಹೌದು ಸರ್,
1: ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ.
0: ಹೌದು ಸರ್, ಸಕ್ಕರೆಯಲ್ಲೂ ಕೂಡ ನಾವು ನೋಡಿದಾಗ ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಬೆಲ್ಲ ಆಗಿರ್ಬಹುದು ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್ ಆಗಿರ್ಬಹುದು ಅಥವಾ ಅದರಿಂದ ಮಾಡುವಂತಹ ಅನೇಕ ರೀತಿಯ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಅದರಲ್ಲಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣಗಳನ್ನ ಬಳಸ್ತಾರೆ. ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ಉತ್ತಮ ಗುಣವನ್ನ ಕೊಡೋದು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ.
1: ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಈ ಪ್ಯಾಕ್ ಆಗದೇ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ, ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರುತ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತಹ ಎಷ್ಟೋ ಒಂದು ಕೇಸಸ್ ಗಳನ್ನ ನಾವು ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ.
1: ಬೀದಿ ಬದಿಗಳಲ್ಲಿ
0: ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯಾಗಿ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಪ್ಸ್ ಆಗಿರಬಹುದು ಮತ್ತೆ ಇನ್ನಿತರ ಉತ್ಪನ್ನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನ ಬಳಸ್ತಾರೆ ಸರ್.
1: ಹೌದೌದು, ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತಾನು ಒಂದು ಮಾತಿದೆ.
0: ಹೌದು ಸರ್, ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರ ವಿರೂಪಗೊಳಿಸ್ತಾರೆ.
1: ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳನ್ನ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಒಂದೇ ತರ ಇದ್ರೂ ಕೂಡ ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು.
1: ಇನ್ನ ಡಾಕ್ಟರ್ ಮೋಹನ್ ನಾಯ್ಕ್ ಅವರೇ, ಈ ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ವಿಧಾನಗಳು ಏನೇನು, ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ?
0: ಸರಿ, ಬಹುಮುಖ್ಯವಾಗಿ ಅನೇಕ ರೀತಿಯ ವಿಧಾನಗಳು ಕೂಡ ಕೈಗೆಟಕುವ ರೀತಿಯಲ್ಲೂ ಕೂಡ ಇದೆ. ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರ್ಯಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥಡ್ ಅಂತ ಹೇಳಿದವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥಡ್ ಗಳನ್ನ ಕೂಡ ಬಳಸಿ ನಾವು ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ನಾನು ಈಗ ಹೇಳಬೇಕು ಅಂದ್ರೆ, ಗೋಧಿಯಲ್ಲಿ ಒಂದು ಶಿಲೀಂಧ್ರ ಇದೆ, ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ.
1: ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೆ ಬರುತ್ತೆ.
0: ಹೌದು ಹೌದು, ಈ ಒಂದು ಶಿಲೀಂಧ್ರವನ್ನ ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿ ಇಡ್ಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಏನು ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ ಸ್ವಲ್ಪ ಹೊತ್ತಿನಂತ.

0: ಅದು ಮೇಲ್ಗಡೆ ತೇಲಿದ್ರೆ ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಅಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಕ್ಷಣಾರ್ಧದಲ್ಲಿ ಒಂದು 5 ನಿಮಿಷದಲ್ಲಿ ಕೂಡ ನಾವು ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಹಾಲು, ಯಥೇಚ್ಛವಾಗಿ ಹಾಲು ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು ಅಂದ್ರೆ, ಒಂದು ತಟ್ಟೆಯನ್ನ ನಾವು ಭಾಗಶಃವಾಗಿ ಬೆಂಡ್ ಮಾಡಬೇಕು, ಅದಕ್ಕೆ ಒಂದು ಇಲ್ಲಾಂದ್ರೆ 2 ಹನಿ ಹಾಲನ್ನ ಬಿಡಬೇಕು. ಸೊ ಹಾಲನ್ನ ನಾವು ಆ ತಟ್ಟೆಯಲ್ಲಿ ಬಿಡುವಾಗ ಅದು ಈಗ ಜರಿಯಾಗಿ ಹರಿಯುತ್ತದೆ. ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ಮಾರ್ಕ್ ಅನ್ನು ಬಿಟ್ಕೊಂಡು ಹೋದ್ರೆ ಆಗ ಏನಂತಾರೆ, ನಾವು ಫ್ರೆಶ್ ಮಿಲ್ಕ್ ಇದೆ, ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ. ನೀರಿನ ಅಂಶ ಹೆಚ್ಚೆ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಅದೇ ರೀತಿ ಟೀ ಲೀವ್ಸ್ ಆಗಿರಬಹುದು. ಸೊ ಇಲ್ಲಿ ಟೀ ಲೀವ್ಸ್ ಅನ್ನ ಸರ್ ಬಹಳ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಟಿಶ್ಯೂ ಪೇಪರ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ. ಈ ನೆನೆಸಿರುವಂತಹ ಟೀ ಲೀವ್ಸ್ ಅನ್ನ ಟಿಶ್ಯೂ ಪೇಪರ್ ಅಲ್ಲಿ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್ ಅದಕ್ಕೇನಾದ್ರೂ ಅಂಟ್ಕೊಳ್ತು ಅಂದ್ರೆ ನಾವು ಈಸಿಯಾಗಿ ಅದನ್ನ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಬಹುದು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಕಾಫಿ. ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಚಿಕೋರಿ ಬೀಜ ಅಂತಾನು ಹೇಳ್ತೇವೆ. ಸೊ ಈಗಿರುವಂತಹ ಕಾಫಿಯಲ್ಲಿ ಕೂಡ ವಿವಿಧ ಪ್ರಮಾಣದಲ್ಲಿ ಚಿಕೋರಿ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಚಿಕೋರಿ ಆಗಿರ್ಬಹುದು, ಹುಣಸೆ ಹಣ್ಣಿನ ಬೀಜ ಆಗಿರ್ಬಹುದು, ಇದನ್ನು ಪತ್ತೆ ಹಚ್ಚಲು ಟಿಶ್ಯೂ ಪೇಪರ್ ಅಲ್ಲಿ ಈ ಕಾಫಿ ಪೌಡರ್ ನ ಇಟ್ಟು ಇದನ್ನ ಏನ್ ಮಾಡ್ತೀವಿ, ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ಅದನ್ನ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಸೊ ಈ ನೀರನ್ನ ಸಿಂಪಡಣೆ ಮಾಡುವಾಗ ಈಗ ಏನೋ ಚಿಕೋರಿ ಬೀಜ ಏನಾದ್ರು ಇದ್ರೆ ಅದರ ಮೇಲೆ ಕಾಫಿ ಪೌಡರ್ ನ ಎಡ್ಜ್ ಅಲ್ಲಿ ಬ್ರೌನ್ ಕಲರ್ ಬಣ್ಣವನ್ನ ನಾವು ಕಾಣಬಹುದು. ಅದೇ ರೀತಿ ಚಿಕೋರಿ ಬೀಜ ಅದೇ ನೀರಿನಲ್ಲಿ ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿ ಈ ಚಿಕೋರಿ ಬೀಜಗಳು ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಹೌದು. ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಅದೇ ರೀತಿ ಅಡುಗೆ ಎಣ್ಣೆ ಬಹಳ ಮುಖ್ಯವಾಗಿ, ಅಡುಗೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ ಸರ್. ಮಿನರಲ್ ಆಯಿಲ್ ಅನ್ನ ಪತ್ತೆ ಹಚ್ಚಲು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಗಳ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಎಣ್ಣೆ ತಗೊಂಡಿರ್ತೀವಿ, 10 ಗ್ರಾಂ ಎಣ್ಣೆ ತಗೊಂಡ್ರೆ 10 ಗ್ರಾಂ ಎಣ್ಣೆಗೆ ಪೊಟ್ಯಾಸಿಯಂ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದನ್ನ 15 ನಿಮಿಷ ಕಾಲ ಕುದಿಸಿದಾಗ ಇದು ಒಂದು ಘನರೂಪವನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ದಪ್ಪ ಆಗುತ್ತೆ ಅಥವಾ ಅದು ಟರ್ಬಿಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿನರಲ್ ಆಯಿಲ್ ಯಾವುದೇ ಒಂದು ಆಯಿಲ್ಗೆ, ಯಾವುದೇ ಒಂದು ಅಡುಗೆ ಎಣ್ಣೆಗೆ, ಅದು ಸೋಯಾಬೀನ್ ಆಯಿಲ್ ಆಗಿರ್ಬಹುದು ಅಥವಾ ನಾವು ಬಳಸುವಂತಹ ಸೂರ್ಯಕಾಂತಿ ಎಣ್ಣೆಗಾಗಿರ್ಬಹುದು, ಇದರಲ್ಲಿ ಮಿನರಲ್ ಆಯಿಲ್ ಏನಾದ್ರೂ ಬಳಕೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಈಗೆಲ್ಲ ಹರಳೆ ಎಣ್ಣೆಯನ್ನ ಬಳಸ್ತಾರೆ. ಸೊ ಯಾವುದೇ ಒಂದು ಅಡುಗೆ ಎಣ್ಣೆಯಲ್ಲಿ ಹರಳೆಣ್ಣೆ ಅಂಶ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೆಟ್ರೋಲಿಯಂ ಈಥರ್ ಅಂಶವನ್ನ ಹಾಕಿ ರೈಸ್ ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿಟ್ಟಾಗ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಈ ಎಣ್ಣೆ ಇರುವಂತ ಅಂಶ ಬಹಳ ವೇಗವಾಗಿ ಘನರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಅನೇಕ ರೀತಿಯ ಕಿರು ಟೆಸ್ಟ್ ಗಳನ್ನ ಪತ್ತೆ ಹಚ್ಚುವ ವಿಧಾನಗಳನ್ನು ಕೂಡ ಕೊಟ್ಟಿದೆ, ಅದನ್ನ ಮನೆಯಲ್ಲೇ ಕೂಡ ಮಾಡಬಹುದು. ಮತ್ ಇನ್ನೊಂದು ಬಹುಮುಖ್ಯವಾಗಿ ನಾವು ಬಳಸುವಂತ ಸಕ್ಕರೆ, ಸಕ್ಕರೆಗೆ ಸುಣ್ಣದ ಪೌಡರ್ ಅನ್ನ ಬಳಸ್ತಾರೆ, ಅದನ್ನ ಚಾಕ್ ಪೌಡರ್ ಅಂತಾನು ಹೇಳ್ತಾರೆ. ಸೊ ಮನೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಒಂದು ಚಮಚದಲ್ಲಿ ಈ ಒಂದು ಸಕ್ಕರೆಯನ್ನ ತೆಗೆದುಕೊಂಡು ನೀರಿನಲ್ಲಿ ನಾವು ಬೆರೆಸಿದಾಗ ಅದಕ್ಕೇನಾದ್ರೂ ಸುಣ್ಣದ ನೀರನ್ನ ಅಥವಾ ಸುಣ್ಣದ ಬಣ್ಣವನ್ನ ಏನಾದ್ರೂ ಹಾಕಿದ್ರೆ ಅಲ್ಲಿ ಮೇಲ್ಗಡೆ ಬಿಳಿ ಬಣ್ಣದ ಒಂದು ಪರದಿ ಫಾರ್ಮ್ ಆಗುತ್ತೆ ಅಲ್ಲಿ. ಸೊ ಈ ಒಂದು ಆಧಾರದ ಮೇಲೆ ಸಕ್ಕರೆಗೆ ಸುಣ್ಣದ ನೀರು ಅಥವಾ ಸುಣ್ಣದ ಬಣ್ಣವನ್ನ ಬಳಸಿದರೆ ಅನ್ನೋದನ್ನ ನಾವು ಕಾಣಬಹುದು ಸರ್.
1: ಅಂದ್ರೆ ಒಂದು ಪೊರೆ ಬರುತ್ತೆ ಅಲ್ಲಿ.
0: ಹೌದು, ಪೊರೆಯನ್ನ ಬರುತ್ತೆ. ಮತ್ತೆ ಇದೇ ರೀತಿ ಕಾಳು ಮೆಣಸು, ಕಾಳು ಮೆಣಸಿಗೆ ಪಪ್ಪಾಯದ ಬೀಜವನ್ನ ಬಳಸ್ತಾರೆ. ಸೊ ಈ ಒಂದು ಪಪ್ಪಾಯದ ಬೀಜ ಮತ್ತೆ ಈ ಕಾಳು ಮೆಣಸಿನ ಸಮ್ಮಿಶ್ರಣ ಏನಿರುವಂತಹ ಒಂದು ಉತ್ಪನ್ನಕ್ಕೆ ನಾವು ಆಲ್ಕೋಹಾಲ್ ಅನ್ನ ಬಳಸಿದಾಗ, ಯಾವುದೇ ರೀತಿಯ ಆಲ್ಕೋಹಾಲ್ ಆಗಿರ್ಬಹುದು, ಅದಾಗ ಪಪ್ಪಾಯದ ಬೀಜ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಈ ಕಾಳು ಮೆಣಸಿನ ಬೀಜಗಳು ಮೇಲ್ಗಡೆ ತೇಲುತ್ತೆ.

0: ಸೊ ಈ ಒಂದು ಆಧಾರದ ಮೇಲೆ ನಾವು ಕಲಬೆರಕೆ ಆಗಿರುವಂತಹ ಪಪ್ಪಾಯದ ಬೀಜವನ್ನ ಮತ್ತೆ ಕಾಳುಮೆಣಸಿನ ಬೀಜವನ್ನ ಬೇರ್ಪಡಿಸಬಹುದು.
1: ಅಂದ್ರೆ ಇವು ಕೆಲವೊಂದು ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ಸರಳ ವಿಧಾನಗಳು ಅಂತ.
0: ಸರಳ ವಿಧಾನಗಳು ಮನೆಯಲ್ಲೇ.
1: ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ನಾಯ್ಕ ಅವರೇ, ತಾವು ಇದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು, ಈ ಆಹಾರದ ಕಲಬೆರಕೆಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಶ್ರೋತೃಗಳೇ, ಇದುವರೆಗೆ ಆಹಾರದ ಕಲಬೆರಕೆ ಹಾಗೂ ಪತ್ತೆ ಹಚ್ಚುವ ಸರಳ ವಿಧಾನಗಳ ಬಗ್ಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 12:59. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
1: ಓ ಪಂಕಜಣ,
5: ಜಗಣ, ಏನಿಷ್ಯಪ್ಪ,
1: ಈ ಮಳೆಗಾಲ ಶುರು ಆಗ್ತಿದ್ದಂಗೆನೆ ಈ ನಮ್ಮ ವಿದ್ಯುಚ್ಛಕ್ತಿ ಕೈಕೊಡುತ್ತೆ ನೋಡು.
5: ಅದೊಂದು ಇದ್ದೇ ಇದೆ
1: ಅಲ್ವಾ,
5: ಪ್ರತಿ ವರ್ಷ ಇದ್ದೇ ಇದೆ.
1: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಇಂಥ ಸಂದರ್ಭದಲ್ಲಿ ವಿದ್ಯುತ್ತು ಸ್ವಲ್ಪ ಕೈ ಕೊಡೋದು ಜಾಸ್ತಿ.
5: ಹೌದು.
1: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
5: ಏನೋ ಯೋಜನೆ ತಂದಿದೆಯಾ ನೀನು ಹೇಳ್ತಿದ್ದೆ ಈಗ?
1: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
5: ಖಾಲಿ ಇರುತ್ತೆ,
1: ಖಾಲಿ ಇರುತ್ತಲ್ಲ ಅಲ್ಲಿ. ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನು ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳನ್ನ ನಾವು ಹಾಕ್ಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಲೂ ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನು ಹಾಕ್ಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಳಸ್ಕೋಬಹುದು. ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂಥದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದ್ದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ. ಈಗ ಉದಾಹರಣೆಗೆ ಒಂದು ಮನೆ ಅಂದರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂಥ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ,
5: ಕೊಡ್ತಾರೆ.
1: ಇನ್ನೊಂದೇನು ಅಂದರೆ ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ತನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂಥವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನು ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ 78,000 ರೂಪಾಯಿ ಸಿಗುತ್ತೆ ಗರಿಷ್ಠ ಇದು. ಹಾಗಾಗಿ ಸಹಾಯಧನವನ್ನು ಬಳಸ್ಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ, ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸ್ಬೋದು, ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬೋದು, ಮತ್ತು ಅವುಗಳನ್ನು ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬೋದು, ಒಂದು ಕಡೆಯಿಂದ ಒಂದು ಕಡೆಗೆ ಅದನ್ನು ಹರಿಸ್ಬೇಕಾಗುತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂಥ ಖರ್ಚು.

0: ಹೆಚ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ.
1: ಕಡಿಮೆ ಆಗುತ್ತೆ
0: ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನ ಹರಿಸ್ತೀವಲ್ಲ ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದ್ರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದ್ದಾವೆ. ಮತ್ತೆ ಈ 3 ಕಿಲೋವ್ಯಾಟ್ ವರೆಗೂ ಏನು ಈ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿ ದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರಬೇಕು, ಮತ್ತೆ ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಮೇಲ್ಗಡೆ ಈ ಸೌರ ಫಲಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ, ಮತ್ತೆ ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರ್ದು. ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತು ನಮ್ಮ ಮೊಬೈಲ್ ನಂಬರನ್ನು ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ, ಮತ್ತು ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ ಅದನ್ನ ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನು ವಿದ್ಯುತ್ ಸರಬರಾಜು ಕಂಪ್ನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತು ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂಥ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗುತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, 2-way meter, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದೊಂದು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನು ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನು ನಾವು ಎಲ್ಲಿ ತಗೋಬೋದು ಅಂತ ಅಂದರೆ ಅದನ್ನು ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತು ಒಂದು ಕ್ಯಾನ್ಸಲ್ಡ್ ಚೆಕ್ಕು, ವಜಾ ಮಾಡಿದಂಥ ಚೆಕ್ಕು, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ತನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ ವಿದ್ಯುತ್ ಮಾರಾಟ ಅಂತ ಅಂದರೆ, ಪಂಕಜಣ್ಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ, ನಾವು ಬಳಸ್ಕೊಂಡು ಉಳಿದಿರುವಂಥ ವಿದ್ಯುತ್ತು ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರನ್ನು ಓದೋಕ್ಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನು ದಾಖಲಿಸಿ ಎಷ್ಟು ಹಣವನ್ನು ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದರೆ ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸ್ಬೋದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿ ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದು ರೀತಿ ಖರ್ಚಾಗದೇ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು.
0: ಅಂದರೆ ಇದು ನವೀಕರಿಸಬಹುದಾದಂಥ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಸರ್ಕಾರನೂ ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ

0: ಯಾರು ಆಸಕ್ತಿ ವಹಿಸ್ಬೋದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜ ಅಣ್ಣ, ನಾನು ಬರ್ತೀನಿ ಅಣ್ಣ, ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನಾಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26ರ ಹಣಕಾಸು ವರ್ಷದಲ್ಲಿ ಶೇಕಡ 7.7ರ ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ್ರ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅಮರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ

0: ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗದ ಮೂಲಕ ಹೂಡಿಕೆ ಮಾಡುವ ವಿದೇಶಿ ಬಂಡವಾಳ ಹೂಡಿಕೆಗಳು ಮತ್ತಷ್ಟು ಸುಲಭವಾಗಲಿವೆ. ಆರ್ಬಿಐ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಮತ್ತು ದೀರ್ಘಾವಧಿ ಹೂಡಿಕೆ ವರ್ಗಗಳನ್ನು ಸರ್ಕಾರಿ ಭದ್ರತೆಗಳು ಹಾಗೂ ರಾಜ್ಯ ಸರ್ಕಾರಿ ಭದ್ರತೆಗಳಿಗೆ ಒಂದೇ ಮಿತಿಯಾಗಿ ಆರ್ಬಿಐ ವಿಲೀನಗೊಳಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9ರವರೆಗೆ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಳಿಕ್ಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಳಿಕ್ಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ದ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013ರಲ್ಲಿ ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ 2ನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ದ 2 ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 1 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026ರ ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಿನ್ನೆ ಭಾರತ 2ನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ.

0: ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30ಕ್ಕೆ ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದೆ. ಮಾರ್ಚ್ 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000 ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಸಮಯ ಆಗಿದೆ 1:20:06. ಇನ್ನೀಗ ಚಿತ್ರಗೀತೆಯನ್ನ ಕೇಳೋಣ. ಯುಗಾದಿ ಚಿತ್ರಕ್ಕಾಗಿ ಚಿತ್ರಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಕೆ ಕಲ್ಯಾಣ್ ಅವರ ಸಂಗೀತವಿದೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ, ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಕೇಳಿ. ಮುಂಗಾರು ಮಳೆ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಹೃದಯ ಶಿವ ಅವರ ಸಾಹಿತ್ಯ ಇದೆ, ಮನೋಮೂರ್ತಿ ಅವರ ಸಂಗೀತವಿದೆ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ,

0: ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
1: ಸುಧನ್ವ ಕೃಷ್ಣನನ್ನ ನೋಡ್ತಾ ಹೇಳ್ತಾ ಇದ್ದಾನೆ, ಕೃಷ್ಣ ಈಗ ವಾಸ್ತವವಾಗಿ ಹೇಳೋದಾದ್ರೆ ನಿನ್ನ ಅಷ್ಟೂ ಪುಣ್ಯವನ್ನ ತಗೊಂಡವನು ನಾನೋ ಅರ್ಜುನನೋ ಈಗ ಹೇಳು,

ಈ ಕವಿ ಮಹಾ ಅದ್ವೈತಿ ಕವಿ, ಎಷ್ಟು ವಿಷ್ಣು ಭಕ್ತನೋ ಅಷ್ಟೇ ಶಿವಭಕ್ತ. ಅದಕ್ಕೋಸ್ಕರವಾಗಿ ಪರಮಾತ್ಮ ವಿಶ್ವೇಶ್ವರನ ಪೂಜೆಯನ್ನೆಲ್ಲ ಸ್ವಲ್ಪವೂ ಕೂಡ ಅಳುಕದೆ ಯಾರು ಎಡಗಾಲಿನಿಂದ ಒದಿತಾನೋ ಅವನಿಗೆ ಯಾವ ಒಂದು ದುಷ್ಟಲೋಕ ಬರುತ್ತೋ ಅಂಥ ಲೋಕ ನನಗೆ ಬರಲಿ, ಈ ಅರ್ಜುನನ ಬಾಣವನ್ನು ಕತ್ತರಿಸದೇ ಇದ್ರೆ ಅಂತ ಹೇಳಿಬಿಟ್ಟು ಅವನು ಪ್ರತಿಜ್ಞೆ ಮಾಡ್ತಾ ಧನುಸ್ಸನ್ನು ಬಲವಾಗಿ ಹಿಡಿದಿದ್ದಾನೆ. ಅದರಲ್ಲಿ ತ್ರೈಮೂರ್ತಿಗಳ ಶಕ್ತವೂ ಆವಾಹನೆಯಾಗಿದೆ, ರಾಮಾವತಾರದ ಪುಣ್ಯಶಕ್ತಿಯೂ ಕೂಡ ಆವಾಹನೆಯಾಗಿದೆ, ಧನುರ್ವೇದದ ಎಲ್ಲ ಮಂತ್ರಗಳು ಕೂಡ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಂಥ ಮಹಾಶರವನ್ನು ಅರ್ಜುನ ಕಿವಿವರೆಗೆ ಎಳೆದು ಬಿಟ್ಟು ಬಿಟ್ಟಿದ್ದಾನೆ. ಇಡೀ ಸೈನ್ಯವೆಲ್ಲ ಬೆದರಿಕೊಂಡಿದೆ, ಆದರೆ ಸುಧನ್ವ ಮಾತ್ರ ಸ್ವಲ್ಪವೂ ಕೂಡ ಬೆದರದೆ ಧೈರ್ಯವಾಗಿ ಅವನು ಆ ಬಾಣವನ್ನು ಎದುರಿಸ್ತಾ ಇದ್ದಾನೆ.

ಆ ಬಾಣವನ್ನ ಸುಧನ್ವ ಕತ್ತರಿಸ್ತಾನೆ. ಕತ್ತರಿಸಿದ್ರೆ ಅರ್ಧ ಭಾಗ ಕತ್ತರಿಸಿ ಹೋಯ್ತು, ಇನ್ನು ಉಳಿದ ಅರ್ಧದಿಂದ ಅವನ ತಲೆಯನ್ನ ಹಾರಿಸ್ಬಿಡ್ತು ಆ ಬಾಣ. ಹಾಗೆ ತಲೆ ಹೋಗ್ತಾ ಇದ್ದಾಗಲೂ ಕೂಡ ಅಚ್ಯುತ ಮುರಾರಿ ಕೇಶವ ರಾಮ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಲೇ ಆಕಾಶಕ್ಕೆ ಹಾರಿಬಿಟ್ಟಿದೆ, ನೇರವಾಗಿ ಕೃಷ್ಣನ ಕಾಲಿಗೆ ಬಿದ್ದು ಬಿಟ್ಟಿದೆ. ಹೀಗೆ ಸುಧನ್ವನ ಸಂಹಾರವಾದಾಗ ಯಾವ ರೀತಿ ಅರ್ಜುನನ ಸೈನ್ಯಕ್ಕೆ ಪರಿಣಾಮವಾಯಿತು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ.

ಸುಧನ್ವನ ಶಿರಸ್ಸು ಕೃಷ್ಣನ ಮುಂದೆ ಬಿತ್ತಲ್ಲ, ಕೃಷ್ಣ ಎರಡೂ ಕೈಗಳಿಂದ ಆ ತಲೆಯನ್ನು ಹಿಡ್ಕೊಂಡು ನೋಡ್ತಾ ಇದ್ದಾನಂತೆ. ಕೃಷ್ಣ ನೋಡ್ಬಿಟ್ಟು ಪೂರ್ಣ ಅನುಗ್ರಹವನ್ನು ಮಾಡಿದ್ದಾನೆ, ಪುನಃ ಆ ಶಿರವನ್ನ ಹಂಸಧ್ವಜನ ಕಡೆಗೆ ಕಳಿಸ್ತಾ ಇದ್ದಾನೆ.

ಆ ತಲೆಯನ್ನ ಒಂದ್ಸಲ ನೋಡ್ಬಿಟ್ಟು ಕೃಷ್ಣನೇ ಆಗ್ರಹಣ ಮಾಡ್ದ. ಆಗ್ರಹಣ ಮಾಡ್ತಾ ಇದ್ದಾಗ ಸುಧನ್ವನ ಶರೀರ ತೇಜಸ್ಸು ಅದು ಕೃಷ್ಣನ ಶರೀರಕ್ಕೆ ಪ್ರವೇಶ ಮಾಡಿಬಿಟ್ಟಿದೆ. ಸುಧನ್ವನಿಗೆ ಭಗವದ ಸಾಯುಜ್ಯ ಪ್ರಾಪ್ತಿಯಾಗಿದೆ. ಈ ರೀತಿಯಾಗಿ ಸುಧನ್ವನ ತಲೆಯನ್ನು ಕಂಡುಬಿಟ್ಟು ಹಂಸಧ್ವಜ ಬಹಳ ದುಃಖದಿಂದ ಮಗನ ಆ ಒಂದು ಸಾವನ್ನು ನೆನೆಸ್ಕೊಂಡ್ಬಿಟ್ಟು ಬಹಳ ದುಃಖದಿಂದ ಶೋಕಿಸ್ತಾ ಇದ್ದಾನೆ.

ಅವನು ಬಹಳ ದುಃಖದಿಂದ ಅಳ್ತಾ ಇದ್ದಾನೆ. ತನ್ನ ಮಗ ಹೋಗಿದ್ದಕ್ಕೆ ಕವಿ ನಾಲ್ಕಾರು ಪದ್ಯದಲ್ಲಿ ತನ್ನ ದುಃಖವನ್ನ ಹಂಸಧ್ವಜ ಯಾವ ರೀತಿ ಪ್ರಕಟ ಮಾಡ್ದ ಅಂಥೇಳಿ ಯಾರು ಕೂಡ ಅಳಬೇಕು ಅಷ್ಟು ದುಃಖವನ್ನ ಪ್ರಕಟಿಸ್ತಾ ಇದ್ದಾನೆ. ತಂದೆ ತನ್ನ ಮಗನನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಮಗನ ಮುಂದೆ ತಂದೆ ಹೋಗ್ಬೇಕು, ತಂದೆಯ ಮುಂದೆ ಮಗ ಹೋದಾಗ ಪುತ್ರ ಶೋಕ ನಿರಂತರ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.

ಹೀಗೆ ಅವನು ಅಳ್ತಾ ಇದ್ದಾನೆ. ಕಂದ, ಅರ್ಜುನನಂಥ ಪರಾಕ್ರಮಿ ಜೊತೆಯಲ್ಲಿ ನೀನು ಯಾಕೆ ಸೋತು ಸತ್ತೋಗ್ಬಿಟ್ಟೆ? ನಿನ್ನನ್ನು ಬಿಟ್ಟು ನಾನು ಹೇಗಪ್ಪ ಮನೆಗೆ ಹೋಗಬೇಕು? ಕಂದ, ಒಂದ್ಸಲ ಮಾತಾಡೋ ತಮ್ಮ, ದಮ್ಮಯ್ಯ ಕಣೋ, ಒಂದ್ಸಲ ಮಾತಾಡೋ ಅಂಥೇಳಿ ಅಳ್ತಾ ಇದ್ದಾನೆ. ಇದೇ ಒಂದು ಶೋಕವನ್ನೇ ನಾಲ್ಕಾರು ಪದ್ಯದಲ್ಲಿ ಕವಿ ಬಹಳ ಕರುಣಾರಸದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ.

ಅವನು ಬಹಳ ದುಃಖದಿಂದ ಹೇಳ್ತಾ ಇದ್ದಾನೆ, ನಾನು ನಿನ್ನ ತಂದೆ ಅಂತ ಹೇಳಿ ನನ್ನ ಹತ್ರ ಮಾತಾಡ್ತಾ ಇಲ್ವೇನಪ್ಪ, ನಿನ್ನ ತಾಯಿಯನ್ನ ವೀರ ಮಾತೆ ಅಂತಂತಾರೆ, ಅವಳ ಜೊತೆಲಾದ್ರೂ ಮಾತಾಡಪ್ಪ, ನೀನು ಅರ್ಜುನನ ಕುದುರೆಯನ್ನ ಕಟ್ಟಿದೀಯಾ, ಕೃಷ್ಣಾರ್ಜುನರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದೀಯಾ, ಯಾಕೆ ಹೀಗೆ ನೀನು ಸುಮ್ಮನಾಗ್ಬಿಟ್ಟಿಯಾ, ಉತ್ತಮವಾದಂತಹ ರತ್ನವನ್ನ ಎಸ್ತು ಬಿಟ್ರೆ ಹೇಗೆ, ಆ ಸರವೇ ದಂಡವಾಗತ್ತೆ, ಆ ರೀತಿ ನೀನಿಲ್ಲದೆ ನಮ್ಮ ಸೈನ್ಯವೇ ಈಗ ದುರ್ಬಲವಾಗ್ಬಿಟ್ಟಿದೆ ಅಂತ ಹೇಳಿ ಬಹಳ ದುಃಖದಿಂದ ಆ ಸುಧನ್ವನ ಗುಣಗಳನ್ನೆಲ್ಲ ವರ್ಣನೆ ಮಾಡ್ತಾ

ಪರಮಾತ್ಮ ಯಾಕೆ ಹೀಗಾಯಿತು ಅಂತ ಹೇಳಿಬಿಟ್ಟು ಇಡೀ ಸೈನ್ಯವೇ ಅಳತಾ ಇದೆ. ಆ ಸಂದರ್ಭದಲ್ಲಿ ದುಃಖದಲ್ಲೇ ಮುಳುಗಿದಂತಹ ಅವರೆಲ್ಲರಿಗೂ ಕೂಡ ಉತ್ಸಾಹವನ್ನು ತುಂಬುತ್ತಾ ಸುಧನ್ವನ ತಮ್ಮನಾದಂತಹ ಸುರಥ ತನ್ನ ತಂದೆಯನ್ನು ಕುರಿತು ಹೇಳ್ತಾ ಇದ್ದಾನೆ, ನಾನು ಯುದ್ಧದ ನೇತೃತ್ವವನ್ನು ವಹಿಸಿಕೊಳ್ತೀನಿ,

ಪಾಪ, ನಾನು ನನ್ನ ಅಣ್ಣನನ್ನು ಕೊಂದಂತಹ ಅರ್ಜುನನ್ನು ಕೊಲ್ಲದೆ ನಾನು ವಾಪಸ್ ಬರೋದಿಲ್ಲ ಅಂಥೇಳಿ ಸುರಥ ರಥವನ್ನು ಹತ್ತಿದ್ದಾನೆ. ಹಂಸಧ್ವಜನು ಕೂಡ ಕೃಷ್ಣನ ಕಾಲಿನ ಕಡೆಗೆ ಆ ತಲೆಯನ್ನು ಬೀಸಿ ಒಗೆದಿದ್ದಾನೆ. ಅದನ್ನು ಕೃಷ್ಣ ಬಹಳ ಪ್ರೀತಿಯಿಂದ ತಗೊಂಡ್ಬಿಟ್ಟು ಆಕಾಶಕ್ಕೆ ಹಾಕೋಣ, ಅದನ್ನು ಶಿವ ತನ್ನ ನರಮಾಲೆಗಳ ಆ ಹಾರದಲ್ಲಿ ಆ ಸುಧನ್ವನ ತಲೆಯನ್ನು ಸೇರಿಸಿಬಿಟ್ಟು ಬಹಳ ಪ್ರೀತಿಯಿಂದ ವಿಷ್ಣು ಭಕ್ತನ ತಲೆಯನ್ನು ತನ್ನ ಹಾರಕ್ಕೆ ಪೋಣಿಸ್ಕೊಂಡ್ಬಿಟ್ಟಿದ್ದಾನೆ. ಕವಿ ಇಲ್ಲಿ ಬಹಳ ಚೆನ್ನಾಗಿ ಹರಿಹರರ ಐಕ್ಯವನ್ನ, ಹರಿಹರರ ಅಭೇದವನ್ನು ಹೇಳ್ತಾ ಇದ್ದಾನೆ.

0: ಸುಧನ್ವನ ತಲೆ ಶಿವನ ಕೊರಳಲ್ಲಿ ಮಾಲೆಯಾಗಿ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಂಸಧ್ವಜ ಪುನಃ ಉತ್ಸಾಹದಿಂದ ಯುದ್ಧಕ್ಕೆ ಬಂದಿದ್ದಾನೆ. ತನ್ನ ಅಣ್ಣನ ಮರಣಕ್ಕೆ ಪ್ರತೀಕಾರವನ್ನು ಮಾಡ್ತೀನಿ ಅಂತ ಹೇಳಿ ಸುರಥನೂ ಕೂಡ ಯುದ್ಧಕ್ಕೆ ನಿಂತಿದ್ದಾನೆ. ಅವನು ಕೃಷ್ಣಾರ್ಜುನನ ಎದುರಿನಲ್ಲಿ ಬರಬೇಕಾದ್ರೆ ಅವನ ಶೌರ್ಯವನ್ನು ನೋಡಿ ಕೃಷ್ಣನಿಗೂ ಕೂಡ ಒಂದು ಸಂಶಯ ಮೂಡಿದೆ. ಈ ಸುರಥನನ್ನ ಯಾವ ರೀತಿ ಸಂಹಾರ ಮಾಡೋದಪ್ಪ ಅಂತ ಹೇಳಿಬಿಟ್ಟು ಅವನು ಅರ್ಜುನನ ಜೊತೆಯಲ್ಲಿ ಆಲೋಚನೆಯನ್ನ ಆರಂಭಿಸಿದ್ದಾನೆ ಎನ್ನುವುದಕ್ಕೆ ಈ ಒಂದು ಜೈಮಿನಿ ಭಾರತದ 13ನೇ ಸಂಧಿ ಮುಕ್ತಾಯವಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 13ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟು ಹೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾಗಾಂಧಿಯವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತಗೊಬ್ಬರಿಗೆ ಅಲ್ಲ, ಆವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದವರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಶುಭಾಶಯ ತಿಳಿಸಿದ್ದು, ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ / ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು ಮೂಲಸೌಕರ್ಯ

0: ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ಸಾಂಬ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ALH ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ AS ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ

ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಸಮಯ ಆಗಿದೆ 2:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಎಲ್ಲ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ನಿಮ್ಗೆಲ್ಲ ಸ್ಕೂಲ್ ರಿಓಪನ್ ಆಯ್ತಾ? ಮತ್ತೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಸಿಗ್ತಿದಾರಲ್ಲ, ಖುಷಿಯಾಗಿರ್ಬೇಕಲ್ಲ. ಯಾಕೆ ಅಂದ್ರೆ ಮನೆಯಲ್ಲಿ ಎಷ್ಟೇ ಫ್ರೆಂಡ್ಸ್ ಇದ್ರೂ ಸ್ಕೂಲಿಗೆ ಬಂದಾಗ ಸ್ಕೂಲಲ್ಲಿರೋ ಫ್ರೆಂಡ್ಸ್ನ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು ಎಷ್ಟು ಖುಷಿ ಕೊಡತ್ತಲ್ಲ. ಹಾಗೆ ನಮಗ್ ಖುಷಿ ಕೊಡೋದು ಯಾವ್ದು ಗೊತ್ತಾ? ಇಲ್ಲಿ ನೀವೆಲ್ಲ ಬರ್ತಿರಲ್ಲ, ಬಂದಾಗ ನಿಮ್ಮಲ್ಲಿರೋ ಪ್ರತಿಭೆಗಳನ್ನ ಹುಡುಕಿ ಮಾತಾಡಿಸ್ತಾ ಹೋಗ್ತೀವಲ್ಲ, ಅದು ನಮಗ್ ತುಂಬಾ ಖುಷಿ ಕೊಡುತ್ತೆ. ಅದೇ ತರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರೋದು ಜಿಷ್ಣು ಶೇಷಾದ್ರಿ. ಇವನು ಎಷ್ಟೊಂದು ಪ್ರತಿಭೆಗಳನ್ನ ಇಟ್ಕೊಂಡಿದ್ದಾನೆ ಅಂತಂದ್ರೆ, ವೇದ ಬರತ್ತಂತೆ, ಭಗವದ್ಗೀತೆ ಕಲ್ತಿದ್ದಾನಂತೆ, ಆಮೇಲೆ ಸಂಗೀತ ಕಲಿತಿದ್ದಾನೆ, ಅದ್ರ ಜೊತೆಗೆ ಕತೆ ಹೇಳ್ತಾನೆ. ಇನ್ನೂ ಏನೇನು ಮಾಡ್ತಾನೆ ಜಿಷ್ಣು, ಇದನ್ನೆಲ್ಲ ಅವನ ಹತ್ರನೇ ಮಾತಾಡ್ತಾ ಹಾಗೇನೇ ಅವನ ಟ್ಯಾಲೆಂಟ್ನ ಒಂಚೂರು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಹಾಯ್ ಜಿಷ್ಣು.
2: ಹರಿಓಂ.
1: ನಮಸ್ತೆ. ನೋಡು, ಇದು ನಮ್ಮ ಭಾರತೀಯತೆ ಅನ್ನೋದನ್ನ ನೀನ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ. ಹಾಯ್ ಅನ್ಬಾರ್ದು, ನೋಡಿದ ತಕ್ಷಣ ನಮಸ್ಕಾರ ಅನ್ಬೇಕು ಅಲ್ವಾ?
2: ಧನ್ಯವಾದ.
1: ಈಗ ನನಗೆ ಒಂದು ಪ್ರಶ್ನೆ, ಏನ್ ಗೊತ್ತಾ? ನೀನು ಏನೇನೋ ಪ್ರತಿಭೆಗಳನ್ನ ಮೈಗೂಡಿಸ್ಕೊಂಡಿದ್ಯಾ ಅಂತ ಹೇಳ್ತಿದ್ರು, ಏನೇನ್ ಕಲ್ತಿದ್ಯಾ ನೀನು?
2: ನಾನು ಈಗ ಸಂಗೀತ ಕಲಿತಿದ್ದೀನಿ, ಗಮಕ ಕಲಿತಿದ್ದೀನಿ, ನಾಟಕ ಕಲಿತಿದ್ದೆ, ಮತ್ತೆ ಭಗವದ್ಗೀತೆ ಎಲ್ಲ 18 ಕಂಠಸ್ಥ, ಮತ್ತೆ ಕಥೆಗಳನ್ನ ಹೇಳ್ತೀನಿ. ಇನ್ನೂ ಜಾಸ್ತಿ ಇದೆ, ಆದ್ರೆ ನಾಕಿಲ್ಲ,
1: ಸದ್ಯಕ್ಕೆ ಸಾಕು ಅಂತ. ಈ ಭಗವದ್ಗೀತೆನಲ್ಲಿ ನೀನೇನೇನೋ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ಯಾ ಅಂತ ಹೇಳ್ತಿದ್ರು.
2: ಹೌದು.
1: ಯಾವ್ದು?
2: ಇದು ಗೀತಾ ಪರಿವಾರಲ್ಲಿ ನಾನು ಕಲ್ತಿದ್ದು. ಅಲ್ಲಿ ಭಗವದ್ಗೀತೆಗೆ ಒಂದು 4-5 ಪರೀಕ್ಷೆಗಳಿರುತ್ತೆ, ಕೊನೆಯದಕ್ಕೆ ವ್ರತಿ, ಎಲ್ಲ 18 ಹೇಳೋದು. ಮೊದಲಿಗೆ ಗುಂಜನ್ ಅಂತ ಸ್ಕ್ರಿಪ್ಟ್ ನೋಡಿಕೊಂಡು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸೋದು, ಮತ್ತೆ ಜಿಜ್ಞಾಸು, ಪಾಠಕ್, ಪಥಿಕ್, ಮತ್ತೆ ವ್ರತಿ, ಇವೆಲ್ಲ ಅವರೇ ಎಕ್ಸಾಮಿನ್ ಮಾಡಿ ಅವರು ಮಾರ್ಕ್ ಕೊಟ್ಟರೆ.
1: ಏನಂತ ಕೇಳ್ತಾರೆ ಎಕ್ಸಾಮಲ್ಲಿ?
2: ಎಕ್ಸಾಮಲ್ಲಿ ಮಧ್ಯ ಮಧ್ಯ ಶ್ಲೋಕ ಕೇಳ್ತಾರೆ, ಒಂದಷ್ಟು ಚಾಪ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಜಿಜ್ಞಾಸುಗೆ 12, 15, 16 ಇತ್ತು, ಹೇಳ್ದಂಗೆ ವ್ರತಿಗೆ ಎಲ್ಲ 18 ಇರುತ್ತೆ. ಹಂಗೆ ಸಿಲಬಸ್ ಕೊಟ್ಟಿರ್ತಾರೆ, ಅದನ್ನ ಕಂಠಸ್ಥ ಮಾಡಿಕೊಂಡು ಎಕ್ಸಾಮ್ ತಗೋಬೇಕು. ಆಗ ಅವರು ಮಧ್ಯ ಮಧ್ಯ ಕೇಳಿ ಆಗ ನಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಟ್ಟು.
1: ನನಗೇನಾದರೂ ಭಗವದ್ಗೀತೆಯಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಶ್ಲೋಕ ಹೇಳು ಅಂದರೆ, ಒಂದೇ ಒಂದು ಶ್ಲೋಕ ನೆನಪಿಗೆ ಬರೋದು, ಯಾವುದು ಗೊತ್ತಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಒಂದೇ ಶ್ಲೋಕ ನನಗೆ ಜ್ಞಾಪಕ ಬರೋದು. ನಿಂಗೆ 18 ಅಷ್ಟೂ ಶ್ಲೋಕಗಳು ಹೇಗ್ ಜ್ಞಾಪಕ ಇರುತ್ತೆ?
2: ಹೇಗೆ ಅಂದ್ರೆ, ಪ್ರತಿ ದಿವಸ ನಾವು ಅಭ್ಯಾಸ ಮಾಡಿದ್ರೆ 1-2 ಹಂಗೆ ಬಾಯಿಗೆ ಬಂದ್ಬಿಡುತ್ತೆ.
1: ಅಷ್ಟು ಈಸಿಯಾಗಿ ಬಂದ್ಬಿಡುತ್ತಾ?
2: ಈಸಿಯಾಗಿ ಬರುತ್ತೆ. ಒಂದೊಂದ್ಸಲ ನೋಡ್ಕೊಂಡು ಹೇಳಿ, ಆಮೇಲೆ ಯಾರಾದ್ರೂ ಇದ್ರೆ ಮನೇಲಿ ಅವ್ರನ್ನ ಕೇಳಕ್ ಹೇಳಿದ್ರು, ಹಂಗೂ ಇದೆ.
1: ನೀನ್ ಯಾರಿಗೆ ಕೇಳಕ್ ಹೇಳ್ತಿದ್ದೆ ಮನೆಯಲ್ಲಿ? ಅಮ್ಮಂಗ್ ಚೆನ್ನಾಗಿ ಒಳಕೊಂತೀಯ?
2: ಚೆನ್ನಾಗಿ ಅಂತಲ್ಲ, ಸ್ವಲ್ಪ ಜಾಸ್ತಿ.
1: ಸ್ವಲ್ಪ ಜಾಸ್ತಿ. ನೀನು ವ್ರತಿ ಪರೀಕ್ಷೆ ಪಾಸ್ ಮಾಡಿದೆ ಅಂತ ಹೇಳಿದೆಯಲ್ಲ, ಇದರಲ್ಲಿ ಈ ಪರೀಕ್ಷೆ

0: ಉತ್ತೀರ್ಣರಾಗುವಂಥವ್ರು ತುಂಬ ಹಿರಿಯರೇ ಇರ್ತಾರೆ. ಚಿಕ್ಕ ಮಕ್ಕಳು, ಈ ವಯಸ್ಸಿನ ಮಕ್ಕಳು ಉತ್ತೀರ್ಣರಾಗಿರೋದು ತುಂಬ ಕಡಿಮೆ. ಅದರಲ್ಲಿ ನಿಂದ ಒಂದು ರೆಕಾರ್ಡ್ ಇದೆ ಅಂತ ಹೇಳ್ತಿದ್ರು, ಹೌದಾ?
1: ಹೌದು, ರೆಕಾರ್ಡ್ ಇದೆ.
0: ಏನು ಏನಕ್ಕೆ
1: ರೆಕಾರ್ಡು? ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದೀನಿ. ಇಂಡಿವಿಜುವಲ್ ಆಗಿ ಒಂದು ರೆಕಾರ್ಡು, ಅಲ್ಲಿ ಫಾಸ್ಟೆಸ್ಟ್ 2nd chapter, ಅದರಲ್ಲಿ 72 ಶ್ಲೋಕ ಇದೆ. ಅದನ್ನು ಫಾಸ್ಟೆಸ್ಟ್ ಆಗಿ ಹೇಳಿರೋದು 9 minutes ಅಷ್ಟು ಆಗಿರುತ್ತೆ. ಅದು ಈಗ ರೆಕಾರ್ಡ್ಗೆ ಅತಿ ಕಡಿಮೆ ಟೈಮ್ ತಗೊಂಡು ಹೇಳಿರೋದು.
0: ಈಗ ನಿನ್ನ ಫ್ರೆಂಡ್ಸ್ಗೆಲ್ಲ ನಾವು ಹೇಳ್ತಾ ಇದ್ದೀವಿ ನಿನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ, ಜಿಷ್ಣು ಹೇಗೆ ಭಗವದ್ಗೀತೆಯಲ್ಲಿ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದಾನೆ, ಏನು 18 chapters ಕಂಠಸ್ಥ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರಿಗೆಲ್ಲ ಒಂದು ಕುತೂಹಲ ಹುಟ್ಟುತ್ತೆ ಅಲ್ವಾ? ಹೇಗೆ ಆಡ್ತಾನೆ ಇವನು ಭಗವದ್ಗೀತೆ ಕೇಳಬೇಕು ಅಂತ. ಯಾವ ಅಧ್ಯಾಯ ನಿನಗೆ ತುಂಬ ಇಷ್ಟಪ್ಪ?
1: ತುಂಬ ಇಷ್ಟ ನನಗೆ 14th chapter.
0: ಯಾವುದದು?
1: ಅದು ಗುಣತ್ರಯ ವಿಭಾಗ ಯೋಗ. ಯಾಕಿಷ್ಟ ಅಂದರೆ ಅಲ್ಲಿ 3 ಗುಣಗಳನ್ನು ಹೇಳ್ಕೊಡುತ್ತೆ ಭಗವದ್ಗೀತೆ ಅಲ್ಲಿ. ಮತ್ತೆ ಯಾವ ಗುಣ ಯಾವ ಏಜ್ ಲಿಮಿಟ್ಗೆ ಬೆಸ್ಟು ಅನ್ನೋದು ಅಲ್ಲೂ ಗೊತ್ತಾಗುತ್ತೆ.
0: ಈಗ ಯಾವ್ದನ್ನ ಕೇಳಿಸ್ತೀಯ?
1: ಅದೇ ಅಧ್ಯಾಯ.
0: ಅದೇ ಅದೇ. ಎಷ್ಟು, ಒಂದು 10 chapters ಹೇಳ್ತೀಯ?
1: ಸರಿ.

0: ನಿಬಧ್ನಾತಿ ಭಾರತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ.
1: ಎಷ್ಟು ಚೆನ್ನಾಗಿ ಹಾಡ್ತೀಯ ನೀನು, ಅಂದರೆ ನೀನು ಹಾಡ್ತಾ ಇದ್ರೆ ಭಗವದ್ಗೀತೆನ ಕೇಳ್ತಾನೇ ಇರೋಣ ಅನ್ಸುತ್ತೆ. ಆಮೇಲೆ ಆ ಉಚ್ಚಾರಣೆ ಇದೆಯಲ್ಲ, ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಸುಮ್ಮನೆ ಕೇಳ್ತಿದ್ರು ಅರ್ಥ ಆಗ್ತಾ ಹೋಗುತ್ತೆ ಏನು ಹೇಳ್ತಿರೋದು ಅನ್ನೋದು. ಈ ಥರ ಹೀಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು, ಆ ಶಬ್ದ ಉಚ್ಚಾರಣೆ ಹೇಗೆ ಕಲ್ತ್ಕೊಂಡೆ ನೀನು?
0: ಅದಕ್ಕೂ ಥ್ಯಾಂಕ್ಸ್ ಟು ಗೀತಾ ಪರಿವಾರ್. ಅವರು ಕರೆಕ್ಟಾಗಿ ಸಂಸ್ಕೃತ ಗ್ರಾಮರ್ ಅಂದರೆ ಅನುಸ್ವಾರ ವಿಸರ್ಗ ಬಂದಾಗ ಎಂಡಿಂಗ್ ಸೌಂಡ್ ಹೇಗಿರಬೇಕು ಅಂತ ಅವರೇ ಹೇಳ್ಕೊಟ್ಟಿದ್ದು.
1: ಯಾಕಂದರೆ ಸಂಸ್ಕೃತದಲ್ಲಿ ಆ ಅಕಾರ ದೀರ್ಘ ಹೇಳಿದ್ರೂ ಅದಕ್ಕೊಂದು ಅರ್ಥ ಹುಟ್ಟುತ್ತೆ.
0: ಹಾಂ, ಅದಕ್ಕೆ ಅವಗ್ರಹ ಅಂತಾರೆ.
1: ಇದಲ್ದಿರ ನೀನು ಗಮಕ ವಾಚನ ಬೇರೆ ಕಲಿತೆ.
0: ಹಾಂ,
1: ಗಮಕ ವಾಚನಕ್ಕೆ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ?
0: ಇಂಟ್ರೆಸ್ಟು ಅದಕ್ಕೂ ಮ್ಯೂಸಿಕ್ ಟೀಚರೇ ಕಾರಣ. ಅವರು ಗಮಕಕ್ಕೆ ಹೋಗ್ತಿದ್ರು, ಆಮೇಲೆ ನಾನು ಆಗ ಚೆನ್ನಾಗಿ ಹಾಡ್ತಿದ್ದೆ ಅಂತ ಅನ್ನಿಸ್ತು ಅವ್ರಿಗೆ. ಆಗ ಗಮಕನೂ ಕಲಿಬೌದು ನೀನು ಹಿಂಗೆ ಅಂತ. ಹಾಗೆ ಗಮಕಕ್ಕೆ ಪರಿಚಯ ಆಗಿ ನಾನು ಒಂದು ದಿವಸ ಗಮಕ ವಾಚನ ಟೀಚರ್ ಮನೆಗೆ ಹೋಗಿದ್ದೆ. ಆಗ ಅವ್ರ ಟೀಚರು ನಮ್ಮ ಟೀಚರು ಇಬ್ಬರೂ ಬಂದಿದ್ರು. ಆಗ ಗಮಕ ವಾಚನ ಕೇಳಿದೆ, ಚೆನ್ನಾಗಿದೆ ಅನ್ನಿಸ್ತು, ಮತ್ತೆ ನನಗೂ ಇಂಟ್ರೆಸ್ಟ್ ಬಂತು. ಆಗ ಹಂಗೆ ಗಮಕ ಕಲ್ತಿದ್ದು.
1: ಗಮಕದ್ದು ಎಕ್ಸಾಮ್ ತಗೊಂಬಿಟ್ಟಿಯಾ?
0: ಹಾ, ಪ್ರಥಮ ಆಗಿದೆ. ಪ್ರೌಢ ವಿದ್ವತ್ ಇನ್ನು ಆಗ್ಬೇಕು.
1: ಇಷ್ಟೆಲ್ಲ ನೀನ್ ಮಾಡ್ಬೇಕಾದ್ರೆ ನಿನಗೆ ಅಂತ ಆಟ ಆಡಕ್ ಟೈಮ್ ಸಿಗತ್ತಾ?
0: ಸ್ವಲ್ಪ ಸಿಗುತ್ತೆ.
1: ಎಷ್ಟೊತ್ತು ಸಿಗುತ್ತೆ?
0: ಒಂದ್ ಅರ್ಧ ಗಂಟೆ.
1: ಅಯ್ಯೋ, ಅಷ್ಟೇನಾ?
0: ಹಾ,
1: ಸಾಕಾ ನಿಂಗೆ ಆಟ ಆಡಕ್ಕೆ?
0: ಸಾಕು.

0: ನೀನು ಹಾಡು ಕಲಿತೆ ಅಂದೆ, ಯಾರ ಹತ್ರ ಕಲ್ತಿದ್ದು ನೀನು
1: ಹಾಡು? ಚೈತ್ರ ಶ್ರೀಕಾಂತ್ ಅಂತ ನರಹರಿ ದೀಕ್ಷಿತ್ ಅವರ ಸ್ಟೂಡೆಂಟು.
0: ಅವ್ರ ಹತ್ರ ಕ್ಲಾಸಿಕಲ್ ಮ್ಯೂಸಿಕ್?
1: ಹಾ, ಕ್ಲಾಸಿಕಲ್ ಮ್ಯೂಸಿಕ್.
0: ಓಕೆ ಓಕೆ. ಈಗ ಒಂಚೂರು ಕ್ಲಾಸಿಕಲ್ ಮ್ಯೂಸಿಕ್ದು ಯಾವುದಾದ್ರು ಶಾಸ್ತ್ರೀಯ ಸಂಗೀತದ ಕೃತಿ ಕೇಳಿಸ್ತೀಯ?
1: ಹಾ, ಗಂಗಣಪತೆ ಅಂತ ರೂಪಕತಾಳದಲ್ಲಿ ಮುತ್ತಯ್ಯ ಭಾಗವತರವರು ರಚಿಸಿದ್ದಾರೆ, ರಾಗ ಹಂಸಧ್ವನಿ.

0: ಗಣಪತೆ
1: ಚೆನ್ನಾಗಿ ಹಾಡ್ತೀಯ ಜಿಷ್ಣು. ಮತ್ತೆ ನೀನು ಪ್ರೋಗ್ರಾಮ್ಸ್ಗೆ ಕಾಂಪೇರಿಂಗ್ ಎಲ್ಲ ಮಾಡ್ತೀಯ ಅಂತ ಕೇಳಿದೆ, ಹೌದಾ?
2: ಹೌದು.
1: ಎಲ್ಲಿ ಮಾಡ್ತೀಯ?
2: ಅವಕಾಶ ಸಿಕ್ಕಿದಾಗೆಲ್ಲ ಮಾಡ್ತೀನಿ. ಈಗ ಚಂದ್ರಿಕಾ ಬದ್ರಿನಾಥ್ ಅಂತ ಅವರು ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು, ಅವರು ಒಂದೊಂದ್ಸಲ ಇಲ್ಲಿ ಹರಿದಾಸ ಹಬ್ಬ ಅಂತ ಕೇಳಿರ್ಬೋದು, ಅಲ್ಲಿ ಏನಾದರೂ ನಮಗೆ ಪ್ರೋಗ್ರಾಮ್ ಸಿಕ್ಕಿದ್ರೆ ಅಲ್ಲಿ ನನ್ನ ಕಾಂಪೇರಿಂಗಿಗೆ ಕರೀತಾರೆ. ಮತ್ತು ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮು ಅಂಥದ್ದಿದ್ರೆ ಫಸ್ಟ್ ಪ್ರಯಾರಿಟಿ ನಾನೇ ಈಗ
1: ಕಂಪೇರಿಂಗ್ಗೆ.
2: ಹೌದು.
1: ಸ್ಕ್ರಿಪ್ಟ್ ಎಲ್ಲ ನೀನೇ ರೆಡಿ ಮಾಡ್ಕೊಂತೀಯ?
2: ಸ್ವಲ್ಪ ಹೌದು, ನಮ್ಮ ಅಮ್ಮನೂ ಮೋಸ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ.
1: ಅಂದರೆ ನಿಂಗೆ ಈ ಥರ ಇರುತ್ತೆ ಪ್ರೋಗ್ರಾಮ್ ಫಾರ್ಮ್ಯಾಟು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನೀನು ರೆಡಿ ಮಾಡ್ಕೊಂತೀಯ? ಹೇಗೆ ಮಾಡ್ತೀಯ?
2: ಪ್ರೋಗ್ರಾಮ್ ಫಾರ್ಮ್ಯಾಟ್ ಫಸ್ಟ್ ತಿಳ್ಕೊತೀನಿ, ಆಮೇಲೆ ಅದನ್ನು ಅಮ್ಮಂಗೆ ಹೇಳ್ತೀನಿ. ಹೆಂಗೆ ಬರಿಬೋದು ಅಂತ ನಾನು ಸ್ವಲ್ಪ ಹೇಳ್ತೀನಿ.
1: ಆಗ ಅಮ್ಮಂಗೆ ಹೇಳ್ಕೊಡ್ತೀಯ
2: ಹೆಂಗೆ ಹೆಂಗೆ ಕಾಂಪೇರಿಂಗ್ ಅದಕ್ಕೆ ಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಅವಳು ವರ್ಡಿಂಗ್ಸ್ ಎಲ್ಲ ಹಂಗೆ ಹಾಕಿ ಕೊಡ್ತಾ,
1: ಅಂದರೆ ನಂಗೆ ಈ ಥರ ಇರಬೇಕು ಅಂತ ಇನ್ಸ್ಟ್ರಕ್ಷನ್ ಅಮ್ಮಂಗೆ ಕೊಡ್ತೀಯ. ಆಮೇಲೆ ಅಮ್ಮ ಅದಕ್ಕೆ ತಕ್ಕಂಗೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ.
2: ಹೌದು.
1: ಆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದನ್ನು ನೀನು ಓದ್ಕೊಂಡು ಹೋಗ್ತೀಯ ಅಥವಾ ಸ್ಕ್ರಿಪ್ಟನ್ನೇ ಫಾಲೋ ಮಾಡಿ

0: ಕಂಪೇರ್ ಮಾಡ್ತೀಯ?
1: ಓದ್ಕೊಂಡು ಹೋಗಿರ್ತೀನಿ, ಅಕಸ್ಮಾತ್ ಏನಾದ್ರೂ ತಪ್ಪಿದ್ರೆ ಆಗ ಸ್ಕ್ರಿಪ್ಟ್ ಅಲ್ಲೇ ಇರುತ್ತೆ, ಅದನ್ನ ತೆಕ್ಕೊಂಡು ಒಂದ್ಸಲ ಕಣ್ಣು ಹಾಕ್ಬಿಟ್ಟು ಕಂಟಿನ್ಯೂ.
0: ಸ್ಟೇಜ್ ಫಿಯರ್ ಇರಲ್ವಾ ನಿಂಗೆ? ಅಷ್ಟೊಂದು ಜನ ಇರ್ತಾರಲ್ಲಪ್ಪ.
1: ಇರ್ತಾರೆ, ಅದು ಈಗ ಪ್ರಾಕ್ಟೀಸ್ ಆಗೋಗಿದೆ, ಅದಕ್ಕೆ ಸ್ಟೇಜ್ ಫಿಯರ್ ಮೊದಲು ಸ್ವಲ್ಪ ಇತ್ತು, ಈಗ ಇಲ್ಲ.
0: ನೋಡು, ನಾನು ಇಂಪಾರ್ಟೆಂಟ್ ಕ್ವಶನ್ ಕೇಳೋದೆ ಮರ್ತು ಬಿಟ್ಟೆ, ನಿಂಗೆ ಎಷ್ಟು ವಯಸ್ಸು?
1: 10.
0: 10 ವಯಸ್ಸು. ಮುಂಚೆ ಭಯ ಇತ್ತು, ಈಗಿಲ್ಲ ಅಂದ್ರೆ ಎಷ್ಟನೇ ವಯಸ್ಸಿಗೆ ಶುರು ಮಾಡಿದೆ ನೀನು ಕಂಪೇರ್ ಮಾಡಕ್ಕೆ?
1: ಕಂಪೇರ್ ಮಾಡಕ್ಕೆ ಒಂದು 7ನೇ ವಯಸ್ಸಿಂದ ಶುರು ಮಾಡಿದೆ, ಆಗ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು. ಆಮೇಲೆ 9 ಬರೋ ಹೊತ್ತಿಗೆ ಎಲ್ಲ
0: 2 ವರ್ಷ ಪ್ರೊಫೆಷನಲ್ ಆಗಿಬಿಟ್ಟಿದ್ದೆ.
1: ಹಾ,
0: ಈಗಂತೂ ಫುಲ್ಲಿ ಪ್ರೊಫೆಷನಲ್ ತರೋ.
1: ಹೌದು
0: ಅಲ್ವಾ?
1: ಹೌದು.
0: ಯಾರಾದ್ರೂ ಏನಾದ್ರು ಹೇಳಿದ್ರೆ ಏನಿದೆ ಫಾರ್ಮ್ಯಾಟ್ ಕೊಡಿ, ನಾನು ರೆಡಿ ಮಾಡ್ಕೊಂಬಂದು ಕಂಪೇರ್ ಮಾಡ್ತೀನಿ ಅಂತ ಹೇಳ್ತೀಯ, ಅಷ್ಟು ಧೈರ್ಯ ಬಂದಿದೆ.
1: ಹಾ
0: ಅಲ್ವಾ?
1: ಹಾ.
0: ಇದಲ್ದಿರ ನೀನು ಗಮಕ ಬೇರೆ ಕಲಿತೆ ಅಂತ ಹೇಳಿದೆ. ಈಗ ನೋಡು, ಗಡಿಯಾರ ಇದೆಯಲ್ಲ ಅದು ಓಡೋಗ್ತಾ ಇದೆ, ಬೇಗ ಬೇಗ ಜಿಷ್ಣು ಜೊತೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಅವ್ನ ಟ್ಯಾಲೆಂಟ್ ಕೇಳಿಸ್ಬಿಡು ಅಂತ ಹೇಳ್ತಾ ಇದೆ. ಹಂಗಿದ್ದಾಗ ನೀನು ಗಮಕ ಒಂಚೂರು ಹಾಡಬೇಕಲ್ಲ ಈಗ?
1: ಹೌದು, ಈಗ ನಾನು ಒಂದು 4 ರಸಭಾವ ಒಂದು 4 ಪದ್ಯ.
0: ಏನೇನು ರಸಭಾವ?
1: ನವರಸಗಳಿದೆ ಅದರಲ್ಲಿ, ವೀರರಸ ಮತ್ತೆ ಶಾಂತರಸದ್ದು. ಅದಕ್ಕೆ ಭಾವ ವೀರ ಯುದ್ಧ ಭಾವ, ಸ್ತುತಿ ಭಾವ, ವ್ಯಂಗ್ಯ ಭಾವ ಮತ್ತೆ ಮಂಗಳ ಭಾವ. ಅದಕ್ಕೆ 4 ಪದ್ಯ.
0: ಯಾವ್ದ್ರಿಂದ ತಗೊಂಡಿದ್ಯಾ?
1: ಇದು ಕುಮಾರವ್ಯಾಸ ಭಾರತದ ಕರ್ಣಜನನ ಭಾಗದಿಂದ ತಗೊಂಡಿರೋದು, ಮಗುವು ತನದಲ್ಲಿ ಬೊಂಬೆಯಾಟ.

0: ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ನಾವು ಗಗನ ನದಿಯಲ್ಲಿ ಮಿಂದಳು, ಇದರಲ್ಲಿ ಕುಮಾರವ್ಯಾಸ ಗಂಗೆಯನ್ನು ಗಗನ ನದಿ ಅಂತ ವರ್ಣಿಸಿದ್ದಾನೆ. ನದಿ ನೆಲದಿಂದ ಕೆಳಗಿರೋದ್ರಿಂದ ಅದನ್ನು ಕೆಳಗೆ ಹಾಡುವಂಥದ್ದು, ಅದು ಇಲ್ಲಿ ತೋರಿಸಿದ್ದೀನಿ. ಮತ್ತೆ ಗಗನಮಣಿಯನ್ನು ನೋಡಿ, ಕುಮಾರವ್ಯಾಸ ಇಲ್ಲಿ ಸೂರ್ಯನ ಗಗನಮಣಿ ಅಂತ ವರ್ಣಿಸಿದ್ದಾನೆ. ಸೂರ್ಯ ಮೇಲಿರೋದ್ರಿಂದ ಅದು ತಾರಾ ಸ್ಥಾಯಿಗೆ ಹೋಗ್ತಿದೆ. ಇದು ಗಮಕದ ಪ್ರಮುಖ
1: ಅಂಶ.
0: ಹಾ, ಪ್ರಮುಖ ಅಂಶ ಪದಭಾವ ರಾಗಭಾವ ಸಮನ್ವಯ ಅಂತ ಇದಕ್ಕೆ ಹೇಳ್ತಾರೆ. ವೇ

0: ತುಂಬ ಚೆನ್ನಾಗಿ ಹಾಡ್ತೀಯ ಜಿಷ್ಣು. ಈ ಒಂದು ಮಂಗಳ ಶ್ಲೋಕ ಕೇಳಿದ್ಮೇಲೆ ಮತ್ತೆ ಏನು ಮಾತಾಡಬೇಕು ಅಂತಲೇ ಅನಿಸಲ್ಲ, ಯಾಕಂದರೆ ಅಷ್ಟು ಧನ್ಯತಾ ಭಾವ ಬರುತ್ತೆ. ನಿನ್ನ ಈ ಪ್ರತಿಭೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಚೆನ್ನಾಗಿ ಮುಂದುವರಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣವಾ? ನಿನ್ನ ಫ್ರೆಂಡ್ಸ್ಗೆಲ್ಲ ನಮಸ್ಕಾರ ಹೇಳ್ತೀಯಾ, ಬಾಯ್ ಹೇಳ್ತೀಯಾ?
1: ನಮಸ್ಕಾರ, ಜಯ ಶ್ರೀ ಕೃಷ್ಣ.
0: ಮಕ್ಕಳೇ, ಎಲ್ಲರೂ ಕೇಳಿದ್ರೆ ಅಲ್ಲ, ಈ ಜಿಷ್ಣುವಿನ ಪ್ರತಿಭೆಯ ಪರಿಚಯ ಆಯ್ತಲ್ಲ. ಇನ್ನೂ ಎಷ್ಟೊಂದು ಪ್ರತಿಭೆ ಇದೆ ಇವನಲ್ಲಿ, ಆದರೆ ಸಮಯ ಇಲ್ಲದೆ ಇರೋದ್ರಿಂದ ನಾವು ಇಷ್ಟಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಬಾಯ್.

ಇದುವರೆಗೆ ಹಕ್ಕಿಯ ಬಳಗ ಕೇಳಿದಿರಿ. ಸಮಯ ಆಗಿದೆ 3:06. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಪ್ರೇಮ್ ರತನ್ ದನ್ ಭಾಯೋ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಸಾಹಿತ್ಯ ನೀಡಿದ್ದಾರೆ ಇಶ್ರತ್ ಕಮಲ್ ಹಾಗೂ ಹಿಮೇಶ್ ರಶ್ಮಿಯಾ ಅವರ ಸಂಗೀತವಿರುವ ಗೀತೆ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಡಾನ್ ಚಿತ್ರಕ್ಕಾಗಿ ಮೂಡಿ ಬರ್ತಾ ಇರೋ ಈ ಗೀತೆಗೆ ಅಲಿಶಾ ಚೌಧರಿ ಅವರ ಧ್ವನಿ ಇದೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದೆ, ಶಂಕರ್ ಈಶಾನ್ ಅವರ ಸಂಗೀತವಿದೆ.

ಗುಲ್ಮಹರ್ ಕಾರ್ಯಕ್ರಮದಲ್ಲಿ ಕೇಳಿ ಧೂಮ್ ತ್ರೀ ಚಿತ್ರಕ್ಕಾಗಿ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇರೋ ಗೀತೆಗೆ ಪ್ರೀತಮ್ ಚಕ್ರವರ್ತಿ ಅವರಂತ ಸಂಗೀತವಿದೆ.

ಗುಲ್ಮಹರ್ ಕಾರ್ಯಕ್ರಮದಲ್ಲಿ ಕೇಳಿ ಜಬ್ ತಕ್ ಹೇ ಜಾನ್ ಚಿತ್ರಕ್ಕಾಗಿ ಗುಲ್ಜಾರ್ ಅವರ ಸಾಹಿತ್ಯವಿರುವ ಎ ಆರ್ ರೆಹಮಾನ್ ಅವರ ಸಂಗೀತವಿರುವ ಗೀತೆಗೆ ಮೋಹಿತ್ ಚೌಹಾನ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆಯನ್ನೀಗ ಕೇಳಿ.

ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಕೇಳಿ ಛೋದಾ ಅಕ್ಬರ್ ಚಿತ್ರಕ್ಕಾಗಿ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿರುವ ಎ ಆರ್ ರೆಹಮಾನ್ ಅವರ ಸಂಗೀತವಿರುವ ಗೀತೆಗೆ ಸೋನು ನಿಗಮ್ ಮತ್ತು ಮಧುಶ್ರೀ ಅವರು ಹಾಡಿದ್ದಾರೆ.

ಆಕಾಶವಾಣಿ ಮುಖ್ಯವಾಹಿನಿ ಸಮಯ ಆಗಿದೆ 4:32. ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಹೀಗಿದೆ. ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು 5:30 ಗಿರ್ಮಿಟ್. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗ. ಪರಿಸರ ದಿನಾಚರಣೆಯ ದಿನದಂದು ಬಾನುಲಿ ವರದಿ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ನಂತರದಲ್ಲಿ ಜಾನಪದ ಸಂಗೀತ. ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ ಮೇಳವಾದನ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಯುವ ಶಕ್ತಿ. 9:15 ಋತ್ವಿಕ್ ರಾಜನ್ ಇವರಿಂದ ಭಾವಗೀತೆಗಳನ್ನು ಕೇಳುವಿರಿ.

9:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಚರ್ಚೆ ಭಾಗವಹಿಸುತ್ತಾರೆ ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗ ಸರ್ಕಾರಿ ಪದವಿ ಕಾಲೇಜು. ಇವರೊಂದಿಗೆ ಭಾಗವಹಿಸುತ್ತಾರೆ ಶಿವರಾಮ್. ಹಿರಿಯ ಪತ್ರಕರ್ತರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮುಖ್ಯವಾಹಿನಿ ಬೆಂಗಳೂರು ಕೇಂದ್ರ. ಸಮಯ ಆಗಿದೆ 4:03:20. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಕಾರ್ಯಕ್ರಮಗಳನ್ನು ಇದುವರೆಗೂ ಆಲಿಸಿದರೆ. ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು ಸಂಜೆ 5:30 ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಮಾಡುವ ನಮಸ್ಕಾರಗಳು.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನಿನ್ನ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಆಕಾಶವಾಣಿ. ನಿಮ್ಮ ಸ್ಕೂಲ್ ಡೇಸ್ ನ ಮಳೆಗಾಲವನ್ನು ನೆನಪಿಸಿಕೊಂಡು ನಮಗೆ ವಾಟ್ಸಪ್ ಸಂದೇಶಗಳನ್ನ ಕಳಿಸ್ಕೊಡಿ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಅವರ ಮಳೆಗಾಲದ ನೆನಪುಗಳು ಏನಿತ್ತು ಅಂತ ನೋಡೋಣ.

ನನಗೆ ಇವತ್ತಿಗೂ ಕೂಡ ನೆನಪಿದೆ ಮಂಜುನಾಥ್, ನಾನು ಹೇಳೋದು ಸ್ವಲ್ಪ ನಿಮಗೆ ಕಾಮಿಡಿ ಥರ ಅನ್ನಿಸ್ಬೋದು. 7ನೇ ಕ್ಲಾಸು ಹೊಸ ಅಟ್ಲಾಸ್ ಮ್ಯಾಪನ್ನು ತಗೊಂಡಿದ್ದೆ. ಭಾರತದ ಮ್ಯಾಪ್ ಇತ್ತು. ಆ ದಿನ ದಿಢೀರಂತ ಕ್ಲಾಸ್ ರೂಮಲ್ಲಿ ಮಳೆ ಬಂತು. ಆಯಿತಾ, ಅಂದರೆ ಸ್ವಲ್ಪ ಸೀಟ್ ಬೇರೆ ಸೋರ್ತಾ ಇತ್ತು, ಮತ್ತು ತುಂಬ ಜೋರಾಗಿ ಮಳೆ ಬಂದಿದ್ದರಿಂದ ಕ್ಲಾಸ್ ರೂಮ್ ಒಳಗೆಲ್ಲ ನೀರು ತುಂಬಿಕೊಂಡು ಶುರುವಾಯಿತು. ತುಂಬ ನೀರು ತುಂಬಿಕೊಂಡಿತ್ತು ಕ್ಲಾಸ್ ರೂಮಲ್ಲಿ. ಹಾಗೆ ಹೀಗೆ ಫ್ರೆಂಡ್ಸ್ ಎಲ್ಲ ಮಳೆ ಬರ್ತಾ ಇತ್ತು, ಪಾಠ ಏನು ಮಾಡ್ತಿರಲ್ಲ, ಟೀಚರ್ ಎಲ್ಲರೂ ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಅಂತಿದ್ರು. ನಾವೆಲ್ಲರೂ ಜೋರಾಗಿ ಗಲಾಟೆ ಮಾಡ್ತಾ ಇದ್ದೋ. ನನ್ನ ಫ್ರೆಂಡ್ ಒಬ್ಬ ಗೊತ್ತಾಗದೆ ನನ್ನ ಬ್ಯಾಗ್ನ ತಳ್ಳಿಬಿಟ್ಟ ನೀರಿಗೆ. ಅದಾದಮೇಲೆ ಪೂರ್ತಿ ಭಾರತ ಒದ್ದೆ ಆಯಿತು ನೋಡ್ರಿ. ಗೋವಾ, ಕೇರಳ, ಗುಜರಾತ್ ಎಲ್ಲ ಒಂದೇ ಬಣ್ಣ ಆಯಿತು. ಇಡೀ ಭಾರತ, ಅವ್ರು ಹೇಳ್ತಾ ಇರೋದು ಇಡೀ ಭಾರತನೇ ಒದ್ದೆ ಆಯಿತು ನೋಡ್ರಿ ಇವತ್ತು. ಜಸ್ಟ್ ಒಂದು ಮ್ಯಾಪ್ ನೀರಲ್ಲಿ ಬಿದ್ದಿದ್ದಕ್ಕೆ ಪೂರ್ತಿ ಭಾರತ ಒದ್ದೆ ಆಯಿತು ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಚಂದದ ನೆನಪು ಅಲ್ವಾ? ಇದೇ ರೀತಿ ಯಾವುದಾದ್ರೂ ನೆನಪಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9408090103. ಅದರ್ಗೂ ಕೇಳ್ತಾ ರೀ. ಬ್ಯೂಟಿಫುಲ್ ಟ್ರ್ಯಾಕ್ಗಳು ನಿಮ್ಗಾಗಿ ಕ್ಯೂ ಆಗಿದೆ, ಈಗ ಪ್ರಸಾರ ಆಗುತ್ತೆ. ಏಕ್ ತೂ ಹೇ ಹೇ.

ಗಂಟೆ 20 ನಿಮಿಷ ಮಿಕ್ಸ್ ಮೆಲೋಡೀಸ್ನಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ ಜೆ ಮಂಜುನಾಥ್. ಸೋಮಶೇಖರ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡಿದ್ರೆ ನಮಸ್ಕಾರ ಗುರುಗಳೇ. ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಚಿಕ್ಕವನಾಗಿದ್ದಾಗಲಿಂದ ಕೂಡ ರೇಡಿಯೋ ಕೇಳ್ತಾ ಇದ್ದೀನಿ, ನಾನು ರೇಡಿಯೋ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಮಳೆ ಬಂತು ಅಂದರೆ ಕ್ಲಾಸ್ ರೂಮಲ್ಲಿ ಪಾಠ ನಡೆಯಲ್ಲ, ಕೆಲವೊಮ್ಮೆ ಕಿಟಕಿ ಕಡೆ ಹೊರಗೆ ನಮ್ಮ ನೋಟ ಬೀರ್ತಾ ಇರುತ್ತೆ, ಒಳಗೆ ನಮ್ಮ ಮನಸ್ಸು ಆ ಮಳೆಯಲ್ಲಿ ಮಿಗಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬ್ಯಾಗ್ ಒದ್ದೆ, ಶೂ ಒಳಗೆ ನೀರು, ನೋಟ್ಬುಕ್ ಮಧ್ಯೆ ಒಂದಷ್ಟು ಒದ್ದೆಯ ನೀರು. ಆದರೂ ಕೂಡ ಆ ಸ್ಕೂಲ್ ದಿನದ ಮಳೆಯ ಕಾಲವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಇವತ್ತು ಕೂಡ ನೀವು ಆ ಮಳೆಯ ನೆನಪುಗಳನ್ನ ಹಂಚ್ಕೋಬಹುದು. ವಾಟ್ಸಪ್ ಸಂಖ್ಯೆ 9489901013 ಸಂದೇಶಗಳನ್ನ ಕಳಿಸ್ಕೊಡಿ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲೋ ಕನ್ನಡ ಕಾಮನ ಬೆಲ್ಲೋ 101.3 ಎಫ್ಎಂ ನಲ್ಲಿ ಮಿಕ್ಸ್ಡ್ ಮೆಲೋಡಿ. ಮಿಕ್ಸ್ ಮೆಲೋಡಿಯಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮ ನಿಮ್ಮದು ಆರ್ ಜೆ ಮಂಜುನಾಥ್. ಶಾಂತಾಚಾರ್ಯ ಬಡಿಗೇರ ಕೊಕ್ಕನೂರಿನ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. 80-90 ದಶಕದ ಬಾಲ್ಯದ ನೆನಪುಗಳನ್ನು ಮರುಕಳಿಸಿದ ಇಂದಿನ ವಿಷಯ ಮನಸ್ಸಿಗೆ ತುಂಬ ಹತ್ತಿರ ಆಯಿತು. ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಮಳೆಯಲ್ಲಿ ನೆಂದು ಕಾಗದದ ದೋಣಿಗಳನ್ನ ತೇಲಿಸಿ ಸ್ನೇಹಿತರ ಜೊತೆ ಮಳೆಯ ಸವಿಯನ್ನು ಅನುಭವಿಸಿದ್ದ ದಿನಗಳು ಮತ್ತೆ ನೆನಪಾಯಿತು. ಮಳೆಯೊಂದಿಗೆ ಬೆಸೆದ ಆ ಸುಂದರ ಬಾಲ್ಯದ ಕ್ಷಣಗಳನ್ನು ನೆನಪಿಸಿ ನಮ್ಮನ್ನು ಮತ್ತೆ ಆ ದಿನಗಳಿಗೆ ಕರೆದೊಯ್ದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇಂತಹ ನೆನಪುಗಳನ್ನು ಹಂಚಿಕೊಳ್ಳೋ ನಿಮ್ಮ ಕಾರ್ಯಕ್ರಮ ಸದಾ ಹೇಗೆ ಮನರಂಜನೆ ಮತ್ತು ಸಂತಸ ನೀಡ್ತಾ ಇರಲಿ, ಧನ್ಯವಾದ ಅಂತಾದರೆ ತಮಗೂ ಕೂಡ ಧನ್ಯವಾದ. ತಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಧನ್ಯವಾದ. ನೀವು ಕೂಡ ಶಾಲಾ ದಿನಗಳ ನಿಮ್ಮ ಮಳೆಯ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಎಲ್ಲರೂ ನೆನಪುಗಳಲ್ಲಿ ಒಟ್ಟಿಗೆ ಮಿಂದೇಳೋಣ, ನೆನೆಯೋಣ. ವಾಟ್ಸಪ್ ಸಂಖ್ಯೆ 9480910010 1043 9401013ಗೆ ನಿಮ್ಮ ಸಂದೇಶಗಳು ಬರಲಿ.

0: ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನೆಕ್ಸ್ಟ್ ಮೆಲೋಡೀಸ್ ನ ಕೇಳ್ತಾ ಇದ್ರೆ ಬಹಳಷ್ಟು ಸಂದೇಶಗಳು ಬಂದಿದೆ. ಮಂಜುನಾಥ್ ಅವರೇ ಯಾಕೆ ನಮ್ಮ ಮೆಸೇಜ್ನ ಓದ್ತಲ್ಲ ಅಂತ ಒಬ್ಬ ಸ್ನೇಹಿತರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅವರ ಸಂದೇಶ ಹೇಗಿದೆ, ಯಾರು ಸಂದೇಶ ಕಳಿಸಿರೋದು ಅನ್ನೋದಾದ್ರೆ ಎಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಳ್ಳಿ ಮಾಡಾಳುವಿಂದ ಸಂದೇಶ ಕಳಿಸಿರೋದು. ಮಂಜುವರೇ, ನನ್ನ ಶಾಲಾ ದಿನದಲ್ಲಿ ಮಳೆಗಾಲದ ಒಂದು ನೆನಪು ನಿಮ್ಮಲ್ಲಿ ಹೇಳೋದಾದರೆ, ಸೈಕಲ್ನಲ್ಲಿ ಹೋಗುವಾಗ ಮಳೆಯಲ್ಲಿ ನಿಂತ್ಕೊಂಡು ಶಾಲೆಗೆ ಹೋದರೆ ನಮ್ಮ ಮನೆಯಿಂದ ಶಾಲೆಗೆ ಹೋಗೋ ಅಷ್ಟರಲ್ಲಿ ಎಷ್ಟೋ ಬಾರಿ ಮಳೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಮಳೆಯಲ್ಲಿ ನಿಂತ್ಕೊಂಡು ಶಾಲೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪ್ರೇಯರ್ ಸ್ಟಾರ್ಟ್ ಆಗಿರ್ತಿತ್ತು. ನಾನೇ ಹೀರೋ ಥರ ಲೇಟೆಸ್ಟಾಗಿ ಎಂಟ್ರಿ ಕೊಡ್ತಿದ್ದೆ ಎಷ್ಟೋ ಬಾರಿ. ಹೀಗಿರಬೇಕಾದ್ರೆ ಒಂದ್ಸಲ ನನ್ನ ಸ್ನೇಹಿತೆಯೊಬ್ಬರು ಅವರ ದುಪ್ಪಟ್ಟ ಕೊಟ್ಟರು ತಲೆ ಒರೆಸ್ಕೊಳ್ಳೋದಕ್ಕೆ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ನನಗಂತೂ ಅವತ್ತು ಮುಜುಗರವೂ ಮುಜುಗರ, ಎಲ್ಲರೂ ರೇಗಿಸೋದಕ್ಕೆ ಶುರು ಮಾಡಿದರು. ನನಗೆ ಈಗಲೂ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ, ಅವ್ರಿಗೆ ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಅಂತ ಒಂದು ಮಧುರ ನೆನಪನ್ನು ಹಂಚಿಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ವಾ ನೆನಪು. ಡಾಕ್ಟರ್ ಅನಂತ್ ಕುಮಾರ್ ಅರಸು, ಕಡಬ ಕುಬ್ಬೆ ತಾಲೂಕು ತುಮಕೂರು ಜಿಲ್ಲೆಯಿಂದ, ನಮ್ಮ ಶಾಲಾ ದಿನಗಳ ಮಳೆಗಾಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಮೋಡ ಆಗ್ತಿದ್ದಂಗೆ ಸ್ಕೂಲ್ ಬಿಟ್ಬಿಡೋರು, ಮತ್ತೆ ಮಳೆ ಬಂದ್ಬಿಟ್ರೆ ಆ ನೀರಲ್ಲಿ ದಾರಿಲಿ ಆಟ ಆಡ್ಕೊಂಡು ಬಟ್ಟೆ ಪುಸ್ತಕ ಒದ್ದೆ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ನೋಡಿ, ಆ ಕಾಲದಲ್ಲಿ ಛತ್ರಿ ಇಲ್ಲದೇನೆ ಎಷ್ಟು ಆರಾಮಾಗಿ ಮಳೆಯನ್ನು ಕೂಡ ಎಂಜಾಯ್ ಮಾಡಿಕೊಂಡು ಹೋಗ್ತಿತ್ತು. ಈಗೆಲ್ಲ ಬ್ಯಾಗಲ್ಲೇ ಪುಟ್ಟ ಪುಟ್ಟ ಛತ್ರಿಗಳನ್ನ ಇಟ್ಕೊಂಡು ನಮ್ಮನ್ನು ನಾವು ಏನು ನಮ್ಮನ್ನು ನಾವು ಕಾಪಾಡ್ಕೋಬೋದು, ರಕ್ಷಿಸ್ಕೋಬಹುದು. ಈಗ ಬೇರೆ ಜಾಕೆಟ್ಗಳು ಬಂದಿದೆ, ಜರ್ಕಿನ್ ಬಂದಿದೆ, ರೈನ್ ಕೋಟ್ ಬಂದಿದೆ, ಅದು ಇದು ಎಲ್ಲ ಕಂಪ್ಲೀಟಾಗಿ ಆರಾಮಾಗಿ ಮಳೆಯಲ್ಲಿ ನೆನೆದ್ರೂ ಕೂಡ ನೆನೆದೇ ಇರೋ ಥರ ಮನೆಗೆ ಹೋಗ್ಬೋದು. ಅಷ್ಟು ಡೆವಲಪ್ ಆಗಿದೆ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರಲಿ, ಎಲ್ಲವೂ ಕೂಡ ಇಟ್ಸ್ ಕಂಪ್ಲೀಟ್ಲಿ ಡೆವಲಪ್ಡ್. ನೀವು ಕೂಡ ನಿಮ್ಮ ಶಾಲಾ ದಿನಗಳ ಮಳೆಯ ನೆನಪುಗಳನ್ನ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9408090913. ಅಲ್ಲಿವರೆಗೂ ಒಂದಷ್ಟು ಚಂದದ ಗೀತೆಗಳು ನಿಮಗಾಗಿ ಮಾಡಿ ಬರುತ್ತೆ, ಕೇಳಿ ಎಂಜಾಯ್ ಮಾಡಿ.

ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ತಮ್ಮ ಬಾಲ್ಯದ ಕಷ್ಟದ ದಿನಗಳನ್ನ ನೆನಪು ಮಾಡ್ಕೋತಾ ಇದ್ದಾರೆ. ನಮ್ಮ ಮನೇಲಿ ಆಗ ತುಂಬಾ ಬಡತನ ಇತ್ತು ಮಂಜುನಾಥ್. ಊರಲ್ಲಿ ಏನು ಆ ನದಿಯನ್ನೆಲ್ಲ ದಾಟಿ ಹೋಗೋದು ತುಂಬ ಕಷ್ಟ ಇತ್ತು. ಶಾಲೆ ತುಂಬ ದೂರ ಇತ್ತು, ಪಕ್ಕದ ಹಳ್ಳಿಯಲ್ಲಿತ್ತು, ಹಾಗಾಗಿ ಬರೀ 4ನೇ ಕ್ಲಾಸ್ವರೆಗೂ ಓದಿದ್ದು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ನಂತರ ನಮಸ್ತೆ, ಒಳ್ಳೆ ಟಾಪಿಕ್ ತೊಗೊಂಡಿದ್ದೀರಾ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನಗ ಅನಂತಕುಮಾರ್ ಅವರು. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಎಲ್ಲರ ನೆನಪುಗಳು ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ಚೆನ್ನಾಗಿವೆ, ಧನ್ಯವಾದ ಅಂತ ಇದ್ದಾರೆ. ಬಾಲ್ಯದ ಶಾಲಾ ದಿನಗಳ ನೆನಪುಗಳ ಕುರಿತು ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿರೋದು ಯಾರು, ಮಂಜುನಾಥ್ ಬೆಳೆಭಾವಿಯಿಂದ ಇಂದರಗಿಯಿಂದ. ಖಂಡಿತ ನಿಮ್ಮ ಸಂದೇಶವನ್ನ ಓದ್ತೀನಿ ಈ ಒಂದು ಗೀತೆಯ ನಂತರ.

ಸರ್, ನಮ್ಮ ಬಾಲ್ಯದ ಶಾಲಾ ದಿನಗಳ ನೆನಪು ಒಂದೆರಡ ಸರ್, ಅದರಲ್ಲೂ ಮಳೆಗಾಲದಲ್ಲಂತೂ ಹೇಳ್ತಿರೋದು. ಸರಿಯಾಗಿ ಛತ್ರಿಗಳಿರಲಿಲ್ಲ, ಆಗಿನ ಕಾಲದಲ್ಲಿ ಪ್ಲಾಸ್ಟಿಕ್ಕಲ್ಲಿ ಬುಕ್ಗಳನ್ನ ಇಟ್ಕೊಂಡು ಹೈಸ್ಕೂಲ್ಗೆ ನಾವು ಪಕ್ಕದೂರ್ಗೆ ಹೋಗ್ತಾ ಇದ್ವಿ. ಮಳೆ ಬಂದಾಗ ರಸ್ತೆಯಲ್ಲಿ ಗುಂಡಿಯಲ್ಲಿ ನಿಂತ ನೀರನ್ನು ಗೆಳೆಯರ ಮೇಲೆ ಕಾಲಿಂದ ಒದ್ದು ಸಿಡಿಸ್ತಾ ಇದ್ವಿ, ತಮಾಷೆಗಾಗಿ ಜಗಳ ಆಡ್ತಿದ್ವಿ ರಜೆಯಲ್ಲಿ. ರಚ್ಚೆಯಲ್ಲಿ ಓಡಾಡೋದು ಆಗಿನ ಕಾಲದ ಪ್ಯಾರಗನ್ ಚಪ್ಪಲಿ ತುಂಬ ಫೇಮಸ್ಸು. ಅವುಗಳನ್ನು ಹಾಕ್ಕೊಂಡು ಬರಬೇಕಾದ್ರೆ ಕಾಲಿಂದ ಪಟ್ ಪಟ್ ಅಂತ ಬಡಿದು ಅಂಗಿ ಮತ್ತೆ ನಮ್ಮ ಚಟ್ಟಿಗೆ ರಾಡಿ ಆಗ್ತಿತ್ತು ಆ ಕಾಲದಲ್ಲಿ. ಅದೇ ರೀಸನ್ಗೆ ಅಮ್ಮನ ಕೈಲಿ ಬೈಸ್ಕೊತಾ ಇದ್ವಿ. ಹಾಗೆಯೇ ಶನಿವಾರ ಭಾನುವಾರ ಬಂತು ಅಂತಂದರೆ ನಮ್ಮದು ಗುಡ್ಡಗಾಡು ಪ್ರದೇಶ, ಗುಡ್ಡದಲ್ಲಿ ಬರ್ತಕ್ಕಂಥ ಜರಿ ನೀರುಗಳಲ್ಲಿ ಹಳ್ಳಗಳಲ್ಲಿ ಈಜು ಕಲಿಯೋದಕ್ಕೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೇ ಇರೋ ಹಾಗೆ ಹೋಗ್ತಾ ಇದ್ವಿ. ರಾತ್ರಿ ನೆಗಡಿ ಶೀತದಿಂದ ಜ್ವರ ಬಂದಾಗ ಅಪ್ಪ ಅಮ್ಮನಿಂದ ಏಟನ್ನು ಕೂಡ ತಿಂದಿದ್ದೀವಿ. ಆ ನೆನಪುಗಳೇ ಸುಂದರ ಸುಮಧುರ ಅತಿ ಮಧುರ ಹಾಳಿಯ ನೆನಪುಗಳನ್ನ ಮೆಲುಕು ಹಾಕಿಸ್ತಾ ಇರೋದಕ್ಕೆ ಧನ್ಯವಾದ ಅಂತ ಸಂದೇಶ ಕಳಿಸ್ಕೊಟ್ಟಿರೋದು ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗೆಯಿಂದ. ಸರ್, ಈಗಲೂ ಕೂಡ ಮಳೆ ಬಂದಾಗ ನಾನು ನನ್ನ ಮಕ್ಕಳ ಜೊತೆ ಬೋಟನ್ನ ಮಾಡಿ ಮಳೆಯಲ್ಲಿ ಬಿಡ್ತೀನಿ ಮನೆ ಮುಂದೆ ಅಂತ ಪ್ರಕಾಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ತಮ್ಮ ಏನೋ ಮೆಮೋರಬಲ್ ಮೆಮೋರೀಸ್ನ ಹಂಚ್ಕೋತಾ ಇದ್ದಾರೆ. ನನ್ನ ಬಾಲ್ಯಲ ಬೆಂಗಳೂರಲ್ಲಿ ವಿತ್ ಎಜುಕೇಷನ್ ಆಲ್ಸೋ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ನಾವು ಕೂಡ ಶಾಲಾ ದಿನಗಳನ್ನ ಮೆಲ್ಕ್ ಹಾಕ್ತಾ ಇದ್ದೀವಿ. ನನಗೆಲ್ಲ ಪ್ಲಾಸ್ಟಿಕ್ ಚೀಲಗಳಲ್ಲಿ ಎರಡು ಕಣ್ಣುಗಳು ಕಾಣೋ ಥರ ತೂತ್ ಮಾಡಿ ನಾವೆಲ್ಲ ಹಾಕ್ಕೊಂಡು ಮಳೆಯಲ್ಲಿ ಮನೆ ಸೇರ್ಕೋತಾ ಇದ್ದೆ. ಕೆ ಆರ್ ಮೋಹನ್ ಕುಮಾರ್ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಟ್ ಕಗ್ಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ತಮ್ಮ ಸಂದೇಶಕ್ಕಾಗಿ ಧನ್ಯವಾದ. ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಹಾಡುಗಳು ಚೆನ್ನಾಗಿದೆ ಅಂತ ಹೆಗಡೆ ಧನಲಕ್ಷ್ಮಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ, ನಾನು ನಿತ್ಯ ಕೆಲಸ ಮಾಡ್ತಾ FM ಕೇಳ್ತಾ ಇರ್ತೀನಿ, ಕಾರ್ಯಕ್ರಮ ಕೇಳ್ತಾ ನನ್ನ ಬಾಲ್ಯಕ್ಕೆ ಒಂದು ರೌಂಡ್ ಹೋಗಿ ಬಂದಾಗಾಯ್ತು.

ನಾನು ಶಾಲೆಗೆ ಹೋಗಬೇಕಾದ್ರೆ ಏನಾಯ್ತು ಇವಾಗ ತಿಳ್ಕೊಳ್ಳೋಣ. ನಂದಲ್ಲ, ನನ್ನ ಸ್ನೇಹಿತರ ಸಂದೇಶ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ಸ್ನೇಹಿತರು ಕಾಲಿರ್ಲಿಲ್ಲ, ನನ್ನ ಸ್ನೇಹಿತನಿಗೆ ಕಾಲಿರಲಿಲ್ಲ. ಅವನು ಮೂರು ಚಕ್ರದ ಸೈಕಲನ್ನ ದೂಡ್ಕೊಂಡು ಹೋಗಿ ಅವನಿಗೆ ಸಹಾಯ ಮಾಡ್ತಾ ಇದೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ನಮ್ಮ ಸುತ್ತಮುತ್ತ ಆ ಸ್ನೇಹಿತರು ನಮಗೆ ಎಷ್ಟೆಲ್ಲ ಸಹಾಯ ಮಾಡ್ತಾರೆ, ಎಷ್ಟು ಕೋಆಪರೇಟಿವ್ ಆಗಿರ್ತಾರೆ ನಮಗೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಧಾತ್ರಿ ಹರ್ಷ ಚಿಕ್ಕಲ ಸಂದರ್ಭದಿಂದ ಹೊಂಬಣ್ಣದ ಮಳೆಗಾಲದ ಸಂಜೆ ತುಂಬ ಇಷ್ಟ. ಚಿಕ್ಕವರಾಗಿದ್ದಾಗ ನಾವೊಂದು ಛತ್ರಿಲಿ ಇಬ್ಬರು ಮೋಶನ ಫ್ರೆಂಡ್ಸು ಅಡ್ಜಸ್ಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಎಲ್ಲರೂ ನಿಂತು ಹೋಗ್ತಿದ್ವಿ. ಅದೇ ಖುಷಿ ನಮಗೆ ಅವಾಗ ಅಂತ ಹೇಳ್ತಾ ಇದ್ರೆ ಆಹಾ ಎಂಥ ನೆನಪು ಅಲ್ವಾ. ಹಾಗಿತ್ತು ಈ ಹೊತ್ತಿನ ವಿಶೇಷ. ಈ ಹೊತ್ತಲ್ಲಿ ಮಳೆಗಾಲದ ನೆನಪುಗಳನ್ನ, ಆ ಮಳೆಗಾಲದ ನೆನಪುಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಮಿಂದ್ವಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥು. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು, ನೀವೆಲ್ಲರನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 5:03:45. ನಾವಿದ್ದೀವಿ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಕಂಪ್ಲೀಟ್ಲಿ ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ನಮ್ಮ ಕನ್ನಡ ಗಮನ ಬಿಲು 101.3 ಮೆಗಾ ಹರ್ಟ್ಸ್ನಲ್ಲಿ. ಸಮಯ ಇನ್ನೇನು ಸಂಜೆ ಆಗೋಯ್ತು ಕಣ್ರಿ. ಸೂರ್ಯ ಇನ್ನೇನು ಮನೆಗೆ ಕಳಿಸೋ ಹೊತ್ತು, ಸೂರ್ಯನ ನಾವು ಮನೆಗೆ ಸೇರ್ಕೊಳ್ಳೋ ಹೊತ್ತೇ ಆಗಿದೆ ಖಂಡಿತವಾಗ್ಲೂ. ಸೊ ಈ ಎಲ್ಲದರ ನಡುವೆ ಸ್ಟ್ರೆಸ್ಫುಲ್ ಲೈಫಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮನೆಗೆ ಸಾಗುವಂಥ ಈ ಹೊತ್ತಲ್ಲಿ ಜಾಲಿ ಜಾಲಿಯಾಗಿ ಮನೆಗೆ ಹೋಗಬೇಕಲ್ವಾ? ಸೊ ಈ ಜಾಲಿ ಮಾಡ್ತಾ ಜಾಲಿಯಾಗಿ ಮನೆಗೆ ಸೇರಬೇಕು ಅಂದರೆ ಏನು ಮಾಡಬೇಕು? ಖಂಡಿತವಾಗ್ಲೂ ನಮ್ಮ ಎಫ್ ಎಮ್ ರೇನ್ಬೋನ ಟ್ಯೂನ್ ಮಾಡಬೇಕು. ಕೇಳ್ತಾ ಕೇಳ್ತಾ ಸಾಕ್ತಾ ಇದ್ರೆ ಖಂಡಿತ ಬೋರ್ ಅಂತೂ ಆಗೋ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಹೋಗ್ಬೋದು. ಸೊ ಕಾರ್ಯಕ್ರಮನ ಕೇಳ್ತಿರೋಂತಹ ಎಲ್ಲ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ. ಪಕ್ಷಿಗಳ ಚಿಲಿಪಿಲಿನಾದ ಸಂಜೆಯ ಸೂರ್ಯನ ಬೆಳಕು

ಓಹೋ, ಎಲ್ಲವೂ ಮನಸ್ಸನ್ನ ಕಾಡ್ತಾ ಇರುತ್ತೆ. ಮನೆಗೆ ಎಷ್ಟೊತ್ತು ಹೋಗಿ ಸೇರ್ತೀವಪ್ಪ, ಅದರಲ್ಲೂ ಬೆಂಗಳೂರು ಅಂತ, ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನೆಗೆ ಸೇರೋದು ಅಂತ ಹೇಳಿದ್ರೆ ಅದು ಒಂಥರ ಜಾಕ್ ಪಾಟ್ ಗೆದ್ದಂಗೆ ಅಂತ ಅನಿಸುತ್ತೆ. ಹೌದು, ಯಾಕಂತ ಹೇಳಿದ್ರೆ ಪಾಪ ಈ ಟ್ರಾಫಿಕ್ ಮಧ್ಯೆ ಎಲ್ಲ ಸ್ಕೂಲು ಕಾಲೇಜು ಆಫೀಸ್ ಅಂತ ಮನೆ ಎಲ್ಲ ನಮ್ಮ ಮುಗಿಸಿ ಮನೆಗೆ ಸೇರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೊಂಥರ ಹೆಕ್ಟಿಕ್ ಅಂತಲೇ ಅನಿಸುತ್ತೆ. ಇಲ್ಲಿ ಇಟ್ಸ್ ಓಕೆ, ಪರವಾಗಿಲ್ಲ, ಆ ಹೆಕ್ಟಿಕ್ನ ಕಡಿಮೆ ಮಾಡೋದಕ್ಕೆ ನಾವಿರೋದು. ಖಂಡಿತವಾಗ್ಲೂ ನಮ್ಮ ಎಫ್ ಎಂ ರೈನ್ಬೋ ಜೊತೆ ಸಾಗ್ತಾ ಹೋಗೋಣ. ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಶೇಷ ಅಂತೇನಿಲ್ಲ, ಎಲ್ರಿಗೂ ಗೊತ್ತಿರೋವಂಥ ವಿಚಾರಗಳೇ ಸ್ವಲ್ಪ ವಿನಿಮಯ ಮಾಡ್ತಾ ಇರ್ತೀವಿ ಅಷ್ಟೇ. ಅವಾಗವಾಗ ಕೆದಕಿ ಕೆದಕಿ ವಿಚಾರಗಳನ್ನ ಹಂಚ್ಕೋತಾ ಇದ್ರೆ ಆ ವಿಚಾರಕ್ಕೂ ಒಂದು ತೂಕ ಇರುತ್ತೆ, ಮಾತಾಡೋ ನಮಗೂ ನಿಮಗೂ ಕೂಡ ಒಂದು ವ್ಯಾಲ್ಯೂ ಅಂತ ಬರುತ್ತೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟೊಂದು ಸಲ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ, ಬಸ್ಸಲ್ಲಿರ್ಬೋದು, ಟ್ರೈನಲ್ಲಿರ್ಬೋದು, ಫ್ಲೈಟಲ್ಲಿರ್ಬೋದು, ಬೈಸಿಕಲಲ್ಲಿರ್ಬೋದು, ಬೈಕಲ್ಲಿರ್ಬೋದು, ಕಾರಲ್ಲಿರ್ಬೋದು, ಹೀಗೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅಪರಿಚಿತರ ಜೊತೆ ಮಾತಾಡಿದ್ದೇನಾದರೂ ಇದೆಯಾ, ಅಥವಾ ಮಾತಾಡಿದ್ರೆ ಏನೆಲ್ಲ ಮಾತಾಡ್ತೀರಾ? ಫಸ್ಟ್ ಆಫ್ ಆಲ್, ಅಪರಿಚಿತರನ್ನ ಮಾತಾಡುವಂತಹ ಆ ಪದ್ಧತಿ ಅಂತ ಏನಿದೆ ಅದನ್ನು ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ. ನಂತರ ಇರೋರು ಎಕ್ಸ್ಟ್ರಾವರ್ಟ್ ಆಗಿರೋರು ಸ್ವಲ್ಪ ಎಲ್ಲರ ಜೊತೆನೂ ಮಾತಾಡ್ತಾ ಸಮಯವನ್ನು ಕಳೀತಾ ಇರ್ತಾರೆ. ಆದರೆ ಕೆಲವೊಬ್ಬರು ಅದಕ್ಕೆ ಹಿಂಜರಿಕೆಯನ್ನು ಮಾಡ್ಕೋತಾರೆ, ಇವ್ರ ಹತ್ರ ನಾವೇನು ಮಾತಾಡೋದು ಅನ್ನೋ ಅಂತಹ ಕ್ಯಾಟಗರಿಯವರು ಕೆಲವರು ಇರ್ತಾರೆ. ಸೊ ಈಗಂತೂ ಬಿಡಿ, ಎಲ್ಲರೂ ಕೈಯಲ್ಲೂ ಸ್ಮಾರ್ಟ್ಫೋನ್ ಇರುತ್ತೆ, ಅದ್ರ ಜೊತೆಗೆ ಹೆಡ್ಫೋನ್ಗಳು ಹಾಕ್ಕೊಂಡು ಇಯರ್ಪಾಡ್ಗಳು ಹಾಕ್ಕೊಂಡು ಅವ್ರ ಪಾಡಿಗೆ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದು ಕೂಡ ಒಳ್ಳೆಯದೇ, ತಪ್ಪು ಅಂತಲ್ಲ. ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗಾಗಿದ್ರೆ ಅದನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬೋದು. ಸೊ ನೀವು ಶೇರ್ ಮಾಡಬೇಕಾಗಿರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9408091013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಗೀತೆ ನೀವೇ ಕೇಳಿ, ಎಂಜಾಯ್ ಮಾಡಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ

0: ಒಂದು ಜಾಹೀರಾತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ನಕುಲ್ ಅಭಯಂಕರ್ ಅವರ ದನಿಯಲ್ಲಿ ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ. ಶಶಾಂಕ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿದೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಹರಿಚರಣ್ ಅವರ ದನಿಯಲ್ಲಿ ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನಿಲ್ ಸಿಜೆ ಅವರ ಸ್ವರ ಸಂಯೋಜನೆ ಇದೆ.

0: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಇನ್ನೀಗ ಕೇಳೋಣ ಒಂದು ಜಾಹೀರಾತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ದಿಲೀಪ್ ಶರ್ಮಾ ಅವರ ಸಾಹಿತ್ಯಕ್ಕೆ ವಿನು ಮನಸು ಅವರ ಸಂಗೀತ ಇರುವ ಮೆಜೆಸ್ಟಿಕ್ ಟೂ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಅನುರಾಧ ಭಟ್ ಹಾಗೂ ಚೇತನ್ ನಾಯಕ್ ಅವರ ದನಿಯಲ್ಲಿ

0: ಚಂದನ್ ಶೆಟ್ಟಿ ಅವರ ದನಿಯಲ್ಲಿ ಹಯಗ್ರೀವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಜುದಾ ಸ್ಯಾಂಡಿ ಅವರ ಸಂಗೀತವಿತ್ತು.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಕೇಡಿ ಚಿತ್ರಕ್ಕಾಗಿ ಪ್ರೇಮ್ ಅವರು ಸಾಹಿತ್ಯ ಬರೆದು ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿರುವ ಒಂದು ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಮೈಕಾ ಸಿಂಗ್.

ಶಶಾಂಕ್ ಶೇಷಗಿರಿ ಅವರ ದನಿಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕಿನ್ನಾಳ್ ರಾಜ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಇದುವರೆಗೆ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 6 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
5: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
6: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
7: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ

0: ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಐಸ್ ಕ್ರೀಮ್ ಬೇಕೇ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
7: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
8: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
9: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
8: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
9: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
8: ನಾವು ಸಮಾಜವನ್ನು ಬೆಳೆಸಿದರೆ
9: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಕ್ಷಮಾ ವಿ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆಯ ಸಂದರ್ಭದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳುವಿರಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೀನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಕೇಳುವಿರಿ. ವಿಷಯ ಯುವ.

0: ಮುಕ್ತಿ. 9:15 ಭಾವಗೀತೆಗಳು ರಿತ್ವಿಕ್ ರಾಜನ್ ಅವರಿಂದ. 9:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ಚರ್ಚೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ತ್ಯಾಮಗೊಂಡ್ಲು, ಹಾಗೂ ಶಿವರಾಮ್, ಹಿರಿಯ ಪತ್ರಕರ್ತರು. ಇದು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಋಷಿಕೇಶ್ ಗಾಂಗುರ್ಡೆ ಅವರಿಂದ ಖಯಾಲ್ ಗಾಯನ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ನರೇಂದ್ರ ರೈ ದರ್ಲಾ ಅವರಿಂದ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಬಿವಿ ಪ್ರವೀಣ್ ಅವರಿಂದ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ, ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರೊಂದಿಗೆ ಮಾತುಕತೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ, ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನ, ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಹಾರ್ಮೋನ್ಗಳ ಕುರಿತು ಸಂದರ್ಶನ, ಭಾಗವಹಿಸುತ್ತಾರೆ ಡಾ ಶ್ರೀನಾಥ್ ಪಿ ಶೆಟ್ಟಿ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ, ಬೆಂಗಳೂರು ಕೇಂದ್ರದ ಕೊಡುಗೆ. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ. 7:40 ರಸಮಂಜರಿ, ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ, ಈ ಕುರಿತು ಡಾ ನರಸಿಂಹಯ್ಯ ಭಟ್ ಅವರಿಂದ ಭಾಷಣ. 3:00 ಗುಲ್ಮೊಹರ್, ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ, ಅನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ, ಈ ಕುರಿತು ಡಾ ಪ್ರಿಯದರ್ಶಿನಿ ಅವರೊಂದಿಗೆ ಸಂದರ್ಶನ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಕನ್ನಡದಲ್ಲಿ ಭಾಷಣ, ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ, ವಿಜಯಪುರ ಕೇಂದ್ರದ ಕೊಡುಗೆ. 8:00 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ವಿಷಯ, ವಂಚಿತರಿಗೆ ಆದ್ಯತೆ. 9:15 ಭಾವಗೀತೆಗಳು ಎಂ ಗುರುರಾಜ್ ರಾವ್ ಅವರಿಂದ. 9:30 ಇಂಗ್ಲಿಷ್ ಯುವವಾಣಿ, ವಿಷಯ ಡಿಸ್ಕಷನ್ ಆನ್ ಚೂಸಿಂಗ್ ಪೆಟ್ಟಿಂಗ್ ಓವರ್ ಪೇರೆಂಟಿಂಗ್. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿದ್ವಾನ್ ಎಂಎಸ್ಎನ್ ಮೂರ್ತಿ ಅವರಿಂದ ವಯಲಿನ್ ವಾದನ ಕೇಳುವಿರಿ, ಇದು ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಚದುರಂಗರು ನವೋದಯ ಯುಗದ ಸಂದರ್ಭದಲ್ಲಿ ಮತ್ತು ಸಾಹಿತ್ಯದ ವಿವಿಧ ಚಳವಳಿಗಳನ್ನು ಅವರು ಕಂಡವರು. ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಹಲವು ಪ್ರಕಾರದ ಆಸಕ್ತಿ ಅಧ್ಯಯನ ಅವರದು. ಅವರು ಹಂಚಿಕೊಂಡ ಮಾತು,
3: ನವೋದಯದವರು ಒಂದು ರೀತಿ ಒಂಥರ ಸೆಲೆಬ್ರೇಷನ್, ಜೀವನದ ಸಂತೋಷಗಳ ಕಡೆಗೆ, ಹಳೆ ಕಾಲದ ಮೌಲ್ಯಗಳ ಕಡೆಗೆ, ಹಳೆ ಮೌಲ್ಯಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ರು. ಒಳ್ಳೆ ಸದ್ಭಾವನೆ ಇರ್ತಕ್ಕಂಥದ್ದು, ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಂದು ಒಂದು ಆದರ್ಶದ ಜೀವನ ಬದುಕಬೇಕು ಅಂತ ಅನ್ನೋದು, ಆ ಕಡೆಗೆ ಅವ್ರ ಗಮನ ಇತ್ತು. ಆದರೆ ಈ ಪ್ರಗತಿಶೀಲರು ಬಂದಾಗ ಇದು ಬರೀ ಒಂದು ಮಧ್ಯಮ ವರ್ಗದ ಕಡೆಗೆ ಇದು ಇವ್ರ ಮನಸ್ಸಿದೆ, ಕೆಳವರ್ಗದ ಜನರ ಕಡೆ ಇವ್ರ ಮನಸ್ಸಿಲ್ಲ ಅಂತಂದು ಅವ್ರ ಒತ್ತು ಕೆಳವರ್ಗ ಜನದ ಕಡೆ ಹೋಯಿತು. ಆದರೆ ಅದನ್ನ ಒಂದು ಆವೇಶದಲ್ಲಿ ಬರೆದ್ರು. ಅದನ್ನ ಒಂದು ಸಾಹಿತ್ಯವಾಗಿ, ಸಾಹಿತ್ಯದ ಒಂದು ಬಂಧದಲ್ಲಿ ಅದನ್ನ ಅವ್ರು ನೀಡಲಿಲ್ಲ ಜನಕ್ಕೆ. ಆದರೆ ಅದರಲ್ಲಿ ಏನೂ ಒಳ್ಳೇದು ಬರಲಿಲ್ಲ ಅಂತಲ್ಲ, ಆವಾಗ ಅಡಿಗರೂ ಬರೀತಿದ್ರು, ಯಾವ ನವ್ಯದ

0: ಇದು ಏನು ಅವರು ಅದ್ವರ್ಯು ಅಂತ ಹೇಳ್ತಾರೆ, ಅವರು ಕೂಡ ಅವರು ನವಿದಿಂದೂ ಪ್ರಭಾವಿತರಾಗಿದ್ದಾರೆ ನಮ್ಮೆಲ್ಲರ ಹಾಗೆ.
1: ಹೌದು.
0: ಆಮೇಲೆ ಈ ಇದರಿಂದಲೂ ಪ್ರಗತಿಶೀಲ ಮೂಮೆಂಟಲ್ಲೂ ಅವರಿದ್ದರು. ಅವರ ಕಟ್ಟು ನಾವು ಕವನ ಇದೆಯಲ್ಲ, ಅದು ಅದು ಪ್ರಗತಿಶೀಲ ಅಲ್ಲದೇ ನೀನದು. ಹಾಗೆ ಪ್ರಭಾವಿತರಾದವರು ಅಲ್ಲೇ ಒಂಥರ ನವ್ವಿದ ಇದು ಇದೆ ನೋಡಿ, ಯಾವ ಮೋಹನ ಮುರಳಿ ಅಲ್ಲಿಂದ ಬಂದಾಗ ಅವರು ಈ ನವ್ವಿದ ಕಡೆ ತಿರುಗಿದ್ರು. ನವ್ವಿದವ್ರಿಗೇನಾಯಿತು, ಅವರಿಗೆ ಎಲ್ಲ ಅವರ ಕಾನ್ಸಂಟ್ರೇಷನ್ ಎಲ್ಲ ವ್ಯಕ್ತಿಯನ್ನು ಉತ್ತಮಗೊಳಿಸೋ ಕಡೆ ಹೋಯಿತು. ಅದರಲ್ಲೂ ಮಧ್ಯಮ ವರ್ಗದ ಕಡೆಗೆ ಅವ್ರ ಮನಸ್ಸು ಮತ್ತೆ ಅವ್ರ ಮನಸ್ಸೆಲ್ಲ, ಯಾಕೆಂದರೆ ಅವರಿಗೆ ಇವರೆಲ್ಲ ಹೆಚ್ಚು ಜನ ಅಕಾಡೆಮಿಕ್ ರೈಟರ್ಸ್, ಅವರು ಅವರಿಗೆ ಸಾಮಾನ್ಯ ಜನರ ಸಂಪರ್ಕ ಅಷ್ಟಾಗಿರಲಿಲ್ಲ, ಮಧ್ಯಮ ವರ್ಗದ ಸಂಪರ್ಕ ಇತ್ತು. ಅದರಿಂದ ಅವರು ಅವರ ಸೀಮಿತ ಅನುಭವದಲ್ಲಿ ಅವರು ಅವರು ಹೆಚ್ಚಿಗೆ ಓದ್ಕೊಂಡಿದ್ರು, ಸೈಕಾಲಜಿಯಲ್ಲ ಓದ್ಕೊಂಡಿದ್ರು, ಅದರಿಂದ ಭಾಷೆನ ಬಹಳ ಚೆನ್ನಾಗಿ ಬಳಸೋದನ್ನು ಅವ್ರು ಕಲ್ತ್ಕೊಂಡ್ರು. ಬಹಳ ಚೂಪಾಗಿ ಬರೆದಿದ್ದಾರೆ ಅವರ ಕೆಲವು ಬರವಣಿಗೆ. ಕನ್ನಡಕ್ಕೆ ಅವರ ನಿಜವಾದ ಕಾಂಟ್ರಿಬ್ಯೂಷನ್ ಅಂತಂದರೆ ಭಾಷೆಯನ್ನು ಶ್ರೀಮಂತಗೊಳಿಸೋದು, ಚೂಪ್ ಮಾಡೋದು, ಭಾಷೆಯಲ್ಲಿ ಅನುಭವ ಒಂದು, ಅದು ಅದರ ಒಂದು ಸಾವಯವ ಶಿಲ್ಪ ಇರಬೇಕು ಅಂತ ಕಲಿಬೇಕು. ಒಂದು ಒಂದು ಲೂಸ್ ಫ್ಯಾಬ್ರಿಕ್ ಆಗಿರಬಾರ್ದು ಅದು. ಅದು ಒಂದು ಒಂದು ಅದು ಅದಕ್ಕೆ ಮೌಲ್ಯ ಬರೋದು ಯಾವಾಗ ಅಂತಂದರೆ ಆ ಶಿಲ್ಪ ಒಂದು ಒಂದು ಸುಂದರವಾದ ಪರಿಪೂರ್ಣತ್ವದಲ್ಲಿ ಅದು ಕಂಡಾಗ, ಭಾಷೆ ಮೇಲೆ ಮತ್ತು ಕುಸುರಿ ಕೆಲಸದ ಮೇಲೆ, ಭಾಷೆಯ ನಾಜೂಕ್ ಕೆಲಸದ ಮೇಲೆ ಹೆಚ್ಚು ಒತ್ತಿತ್ತು. ಜನಗಳಿಗೆ ಮುಟ್ಟಲಿಲ್ಲ ಅದು. ಅದು ಕೆಲವರ ಸುಶಿಕ್ಷಿತರ ಒಂದು ಅಕಾಡೆಮಿಕ್ ಸರ್ಕಲ್ಸ್ನಲ್ಲಿ ಡಿಸ್ಕಷನ್ಗೆ ಸೀಮಿತ ಆಗೋದು ಅಂದರೆ ಅಲ್ಲಿ ಒಳ್ಳೆ ಕೃತಿಗಳು ಬರಲಿಲ್ಲ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ
1: ಬಹಳ ಒಳ್ಳೆ
0: ಒಳ್ಳೆ ಕೃತಿಗಳು ಬಂದೇ ಇವೆ. ಇದು ನಾ ಸ್ಥೂಲವಾಗಿ ಹೇಳುವಾಗ ನಾವು ಈ ಮಾತು ಹೇಳ್ಬೋದು ಹೊರತು ಇಂಡಿವಿಜುವಲ್ ರೈಟರ್ಸ್ ಆಗಲಿ ಅಥವಾ ಇಂಡಿವಿಜುವಲ್ ವರ್ಕ್ಸ್ ವಿಚಾರವಾಗಿ ನಾವು ಈ ಥರ ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಒಳ್ಳೆ ಕೃತಿಗಳು ಬಂದಿವೆ. ಕೆಲವರಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವೋದಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವ್ಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ಪ್ರಗತಿಯಲ್ಲಿ ಕಡಿಮೆ ಬಂದಿರಬಹುದು. ಆಮೇಲೆ ಬಂಡಾಯ ಮತ್ತು ದಲಿತ ಈ ಮೂಮೆಂಟಿಗೆ ಬಂದಾಗ ಅವರು ಈ ಪ್ರಗತಿಶೀಲರೇನು ಕೆಳವರ್ಗದ ಜನರನ್ನ ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ಒಂದು ರೀತಿ ಆವೇಶದಲ್ಲಿ ಅದನ್ನು ಬರೆದ್ರು. ಇವರು ಕೆಳವರ್ಗದಿಂದಲೇ ಬಂದಂಥ ಜನ ಈ ದಲಿತ ಬಂಡಾಯದ ಲೇಖಕರಾದ್ರಿಂದ ಸ್ವಂತ ಅನುಭವದಿಂದ ಅವರು ಬರೀತಿದ್ರು. ಆದ್ದರಿಂದ ಅದು ಅವರು ಅದು ಬಹಳ ಅಥೆಂಟಿಕ್ ಆಗಿ ಅವರ ಅವರ ಅವರ ಇದನ್ನು ಅಭಿಯೋಗಿಸಿದ್ದಾರೆ, ಅವರು ಅವರ ಅನುಭವಗಳನ್ನು ದಾಖಲಿಸಿದ್ದಾರೆ. ಅದರಿಂದ ಇದು ಒಬ್ಬೊಬ್ಬರೂ ಅಲ್ಲೂ ಕೂಡ ಬರೆದದ್ದೆಲ್ಲ ಚೆನ್ನಾಗಿದೆ ಅಂತಲ್ಲ, ಕೆಲವರು ಹಸಹಸಿಯಾಗಿ ಬರೆದಿದ್ದಾರೆ, ಅಲ್ಲೂ ಕೂಡ ಒಳ್ಳೆ ಕೃತಿ ಅನ್ನೋದು ಎಲ್ಲೋ ಬೇರೆ ಎಣಿಕೆಯಲ್ಲಿಷ್ಟು ಹೇಳ್ಬೋದು. ಅದನ್ನು ಎಲ್ಲ ಮೂಮೆಂಟ್ಗಳು ಹೇಳ್ಬೋದು. ನನಗೆ ಅನಿಸೋದು ಇಷ್ಟೇ, ಯಾರು ಯಾವ ಒಂದು ಧೋರಣೆಯಲ್ಲಿ ಬರೀಲಿ, ಅದು ಸಾಹಿತ್ಯವಾಗಿ ಇಲ್ಲದೆ ಹೋದರೆ ಅದು ಒಂದು ಪತ್ರಿಕಾ ವರದಿ ಆಗತ್ತೆ ಹೊರತು ಆ ಕೃತಿ ಸಾಹಿತ್ಯವಾಗಿರಬೇಕು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಾದಂಬರಿಕಾರರು, ಕತೆಗಾರರು, ನಿರ್ದೇಶಕರು ಚದುರಂಗರ ಮಾತನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಆರ್ಥಿಕ ಪರಾಮರ್ಶ ಪರಿಷದಃ ಸದಸ್ಯೈಃ ಸಹ ಏಕಸ್ಯಾಃ ಸಭಾಯಾಃ ಅಧ್ಯಕ್ಷತಾ ಕೃತಾ. ಭಾರತಸ್ಯ ಆರ್ಥಿಕ ಪರಿವರ್ತನಸ್ಯ ದೀರ್ಘಕಾಲಿಕ ವಿಕಾಸ ಪ್ರಾಥಮಿಕತಾನಾಂ ವಿಷಯೇಷು ಚ ವಿಸ್ತೃತಾಃ ವಿಷಯಾಃ ಚರ್ಚಿತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅದ್ಯ ಸಾಯಂಕಾಲೇ ನವದಿಲ್ಯಾಂ ನೇಪಾಲದೇಶಸ್ಯ ವಿದೇಶಮಂತ್ರಿಣ ಶಿಶಿರ ಖನಾಲ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಪಂಜಾಬ್ ರಾಜ್ಯೆ ಅದ್ಯ ಪ್ರಾತಃ ಫಿರೋಜ್ಪುರ ಫಾಜಿಲ್ಕಾ ಮಾರ್ಗೇ ವಾಹನ ಟ್ರಕ್ ಯಾನಯೋ ಸಹ ಸಂಘಟ್ಟೆ ನ್ಯೂನಾತಿನ್ಯೂನಂ ನವಜನಾಃ ಮೃತಾಃ. CBSE ಇತ್ಯನೇನ ಅಂಕಾನಾಂ ಸತ್ಯಾಪನಾಯ ಪುನರ್ಮೂಲ್ಯಾಂಕನಾಯ ಚ ಆವೇದನ ಪತ್ರಾಣಾಂ ಪ್ರಸ್ತುತ

0: ವಾಷಿಂಗ್ಟನ್ ವಿಶ್ವವಿದ್ಯಾಲಯದಿಂದ ಔಷಧ ವಿಜ್ಞಾನದಲ್ಲೂ ಪದವಿ ಪಡೆದರು. ಅವರು ಹವಾಯಿ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಉಪನ್ಯಾಸಕರಾದರು. ಅನೇಕ ಔಷಧೀಯ ಸಸ್ಯಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುತ್ತಿದ್ದ ಆಲಿಸ್ ರವರು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪತ್ತೆ ಮಾಡಿದರು. ಅವರ ಪ್ರಮುಖ ಸಂಶೋಧನೆಯು ಪೈಪರ್ ಮೆಥಿಸ್ಟಿಕಮ್ ಎಂಬ ವೈಜ್ಞಾನಿಕ ನಾಮಧೇಯದ ಕಾವಾ ಎಂಬ ಸಸ್ಯದ ಬಗೆಗಿನದ್ದಾಗಿತ್ತು. ಈ ಸಸ್ಯದಿಂದ ಹೊರತೆಗೆದ ಔಷಧೀಯ ಅಂಶದ ಆಧಾರದ ಮೇಲೆ ಇವರ ಪ್ರತಿಭೆಯನ್ನು ಅರಿತ ಡಾ ಹ್ಯಾರಿ ಹೋಲ್ಮನ್ ರವರು ಬಾಲ್ರನ್ನು ಕುಷ್ಠರೋಗ ವಾಸಿ ಮಾಡಲು ಇರುವ ಸಮಸ್ಯೆಯನ್ನು ಪರಿಹರಿಸೋಕೆ ಆಹ್ವಾನ ನೀಡಿದರು. ಕುಷ್ಠರೋಗಕ್ಕೆ ಆಗ ಇದ್ದದ್ದು ಒಂದೇ ಮದ್ದು, ಅದು ಗರುಡ ಫಲದ ಎಣ್ಣೆಯ ಬಳಕೆ. ಆದರೆ ಆ ಎಣ್ಣೆಯು ಹಚ್ಚಲೂ ಸೂಕ್ತವಾಗಿರಲಿಲ್ಲ, ಸೇವಿಸಲು ಅತಿ ಕಹಿ, ಸೇವಿಸಿದರೆ ವಾಂತಿ ಶತಸಿದ್ಧ. ಚುಚ್ಚುಮದ್ದಿನ ರೂಪದಲ್ಲಿ ನೀಡಿದರೆ ಚರ್ಮದ ಪದರದ ಕೆಳಗೆ ಗುಳ್ಳೆಗಳನ್ನೆಬ್ಬಿಸಿ ಮನುಷ್ಯರೋ ಪ್ಯಾಕಿಂಗ್ ಮಾಡಲು ಬಳಸುವ ಗಾಳಿಯ ಗುಳ್ಳೆ ತುಂಬಿರುವ ಪ್ಲಾಸ್ಟಿಕ್ಕಿನ ಬಬಲ್ ರ್ಯಾಪೋ ತಿಳಿಯುತ್ತಿರಲಿಲ್ಲ. ಆಲಿಸ್ ಬಾಲ್ ರವರು ಈ ಗರುಡ ಫಲ, ಕಾಲ್ ಮೋಗ್ರಾ ಅಥವಾ ಕಾಡು ಬಾದಾಮಿ ಮರದ ಎಣ್ಣೆಯಿಂದ ಚರ್ಮವು ಹೀರಿಕೊಳ್ಳಬಲ್ಲ, ಚುಚ್ಚುಮದ್ದಿನ ರೂಪದಲ್ಲಿ ನೀಡಲು ಸಾಧ್ಯವಾಗುವಂತಹ ಅಂಶವನ್ನು ಸೋಸಿ ಹೊರತೆಗೆದರು. ಇದು ಕುಷ್ಠರೋಗವನ್ನು ಜಗತ್ತಿನಿಂದ ನಿರ್ಮೂಲನೆ ಮಾಡುವ ಪ್ರಕ್ರಿಯೆಯ ಮೊದಲ ಹಾಗೂ ಮಹತ್ವದ ಹೆಜ್ಜೆಯಾಯಿತು. ನೀರಿನಲ್ಲಿ ಕರಗುವ ಮತ್ತು ಚುಚ್ಚುಮದ್ದಿನ ರೂಪದಲ್ಲಿ ನೀಡಿದಾಗ ದೇಹವು ಸುಲಭವಾಗಿ ಹೀರಿಕೊಳ್ಳಬಹುದಾದ ಔಷಧವನ್ನು ಕಂಡುಹಿಡಿದ ಶ್ರೇಯ ಇವರಿಗೆ ಸಲ್ಲಬೇಕು. ಹೀಗೆ ಕಾಲ್ ಮೋಗ್ರಾ ಎಣ್ಣೆಯಿಂದ ಔಷಧೀಯ ಅಂಶವನ್ನು ಹೊರತೆಗೆಯುವ ವಿಧಾನವನ್ನು ಆಲಿಸ್ ರವರು ಬಾಲ್ ವಿಧಾನ ಎಂದು ಹೆಸರಿಸಿ ಇದರ ಬಗ್ಗೆ ಸಂಶೋಧನಾ ಪ್ರಬಂಧವನ್ನು ಬರೆದರು. ಆದರೆ ಅದನ್ನು ಪ್ರಕಟಿಸುವ ಮೊದಲೇ ಪ್ರಯೋಗವೊಂದರಲ್ಲಿ ತೊಡಗಿದ್ದಾಗ ಆಕಸ್ಮಿಕವಾಗಿ ಕ್ಲೋರಿನ್ ಅನಿಲವನ್ನು ಉಸಿರಾಡಿ ಅಸುನೀಗಿದರು. ವಿಷಾನಿಲಗಳಿಂದ ಬಚಾವಾಗುವುದು ಹೇಗೆ ಎಂದು ಗ್ಯಾಸ್ ಮಾಸ್ಕ್ ಬಳಸುವುದನ್ನು ವಿದ್ಯಾರ್ಥಿಗಳಿಗೆ ವಿವರಿಸುತ್ತಿದ್ದಾಗ ಈ ಘಟನೆ ನಡೆಯಿತು. ಇವರ ಸಂಶೋಧನೆ ಜಗತ್ತಿಗೆ ತಿಳಿಯುವ ಮೊದಲೇ ಇವರು ಇಹಲೋಕ ತ್ಯಜಿಸಿದರು. ಆದರೆ ಅದೇ ಹವಾಯಿ ವಿಶ್ವವಿದ್ಯಾಲಯದಲ್ಲಿದ್ದ ಆರ್ಥರ್ ಡೀನ್ ಎಂಬ ರಸಾಯನ ವಿಜ್ಞಾನಿ ಆಲಿಸ್ ರವರ ಸಂಶೋಧನಾ ಪ್ರಬಂಧವನ್ನು ಕದ್ದು ತಮ್ಮ ಹೆಸರಿನಲ್ಲಿ ಪ್ರಕಟಿಸಿ ಬಾಲ್ ವಿಧಾನವನ್ನು ಡೀನ್ ವಿಧಾನ ಎಂದು ಬದಲಿಸಿ ಈ ಮಹತ್ತರ ಸಂಶೋಧನೆಯ ಶ್ರೇಯವನ್ನು ಪಡೆದರು. ಆದರೆ ಇದು ನಡೆದು ಸುಮಾರು ಒಂದು ದಶಕದ ನಂತರ ಹ್ಯಾರಿ ಹೋಲ್ಮನ್ ಎಂಬ ಆಲಿಸ್ರ ಸಹವರ್ತಿಯೇ ಆಲಿಸ್ ಬಾಲ್ ಅವರಿಗೆ ಸಿಗಬೇಕಾದ ಗೌರವವನ್ನು ತಮ್ಮ ವೈಜ್ಞಾನಿಕ ಲೇಖನದಲ್ಲಿ ಬರೆದು ಜಗಜ್ಜಾಹೀರು ಮಾಡಿದರು. ಅದರ ನಂತರ ಅನೇಕ ಸ್ಮಾರಕಗಳು, ಸಂಶೋಧನಾ ಪ್ರಯೋಗಾಲಯಗಳು, ಆರೋಗ್ಯ ಸಂಸ್ಥೆಗಳು ಆಲಿಸ್ ಬಾಲ್ ಅವರ ಹೆಸರನ್ನು ತಳೆದವು. ಕುಷ್ಠರೋಗ ಮುಕ್ತ ದೇಶಗಳೆಲ್ಲವೂ ಇವರ ಕೊಡುಗೆಯನ್ನು ಮನಸಾ ಸ್ಮರಿಸಲೇಬೇಕು. ಸಂಶೋಧನೆಯೊಂದರಿಂದ ಬದಲಾದ ಜಗದ ಚಹರೆಯ ಹಿಂದಿನ ಇವರ ಅಧ್ಯಯನ ಅವಿರತ ಪರಿಶ್ರಮಕ್ಕೆ ತಲೆಬಾಗಲೇಬೇಕು.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಮುನಿರತ್ನ ಎಂಬ 79 ವರ್ಷದಾಕೆ ಸುದ್ದಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ತಿಂಗಳ 3ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.1 ಅಡಿ ಎತ್ತರವಿದ್ದು ದುಂಡು ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ, ತೆಲುಗು, ಹಿಂದಿ ಹಾಗೂ ಉರ್ದು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ತೇಜಸ್ವಿನಿ ಎಂಬ 17 ವರ್ಷದಾಕೆ ಕಳೆದ ಜನವರಿ 31ನೇ ತಾರೀಖಿನಿಂದ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.5 ಅಡಿ ಎತ್ತರವಿದ್ದು ದುಂಡು ಮುಖ, ಕಪ್ಪು ಮೈಬಣ್ಣ, ದೃಢಕಾಯ ಮೈಕಟ್ಟು ಹೊಂದಿದ್ದು ಕನ್ನಡ, ತೆಲುಗು, ಹಿಂದಿ, ತಮಿಳು ಹಾಗೂ

0: ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಕರಿಷ್ಮಾ ಕುಮಾರಿ ಎಂಬ 17 ವರ್ಷದಾಕೆ ಕಳೆದ ಮೇ ತಿಂಗಳ 1ನೇ ತಾರೀಖಿನಿಂದ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.4 ಅಡಿ ಎತ್ತರವಿದ್ದು ಕೋಲುಮುಖ, ಬಿಳಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಹಿಂದಿ ಮತ್ತು ಭೋಜ್ಪುರಿ ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಇವರುಗಳ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಸಮಯ 6:37 ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಸೋಲಾರ್ ಪವರ್
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
5: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
4: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
5: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
4: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
5: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
4: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
5: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
4: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
5: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
4: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು

0: ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಒಟ್ಟು 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
1: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಹಿಂದಿನ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಓದ್ತಕ್ಕಂಥ ಮಕ್ಕಳು ಬರೀ ಬೆಂಗಳೂರವರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದರೆ ಇಲ್ಲಿ ಓದೋಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
0: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4 ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7 ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8 ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3 ರ್ಯಾಂಕ್, ರಿಷಿಕಾ ಕೆಎಸ್ 4 ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9 ರ್ಯಾಂಕ್ ಲಭಿಸಿದೆ. ರಿಷಭ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8 ರ್ಯಾಂಕ್, ದೀಕ್ಷಾ ಶೆಣೆ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6 ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10 ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು

0: 1146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತ ಹಾಗೂ ಶೈಲೇಂದ್ರ ಕುಶ್ವಾಹ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು, ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ಉಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3146 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಏನ್ ತಾಜಾ ತರಕಾರಿ, ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
4: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
5: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
6: ಆಕಾಶವಾಣಿ ಬೆಂಗಳೂರು. ಕೃಷಿರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರೈತ ಬಾಂಧವರೇ,

0: ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಕೇಳುವಿರಿ.
1: ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನಿನ್ನೆ ಒಂದು ದಿನದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು.

0: ಪರಿಸರ ದಿನಾಚರಣೆಯನ್ನು ಕೆಪೆಕ್, ಕೆಎಸ್ಡಿಎಲ್, ಎಂಪ್ರಿ, ಐಎಎಫ್ಟಿ, ಐಡಿಎಫ್ ಮತ್ತು ಫುಡ್ ಚೈನ್ ಕ್ಯಾಂಪೇನ್ ಸಹಯೋಗದಲ್ಲಿ ಕ್ವೀನ್ಸ್ ರಸ್ತೆಯಲ್ಲಿರುವ ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪರಿಸರ ತಜ್ಞ ಮತ್ತು ಚಲನಚಿತ್ರ ನಟ ಶ್ರೀ ಸುರೇಶ್ ಹೆಬ್ಳೀಕರ್ ಅವರು ಭಾಗವಹಿಸಿ ಮಾತನಾಡಿದರು.
1: ಇವತ್ತು ಈ ಮೂರು ಅಂದರೆ ಕೃಷಿಯಾಗಲಿ, ಹವಾಮಾನ ಆಗಲಿ ಮತ್ತು ಪುನರುಜ್ಜೀವನ, ನಮ್ಮ ಪುನರುಜ್ಜೀವನದ ಕಾಡುಗಳು ಅಂತ ಹೇಳಿದರೆ ಭಾಳ ಒಳ್ಳೆಯದಾಗ್ತದೆ ಅಂತ ಅನ್ನಿಸ್ತದೆ ನನಗೆ. ಯಾಕಂತಂದರೆ ಪರಿಸರ, ವಿಶ್ವ ಪರಿಸರ ದಿನ, ನಾವು ವಿಶ್ವದ ಕಡೆಗೆ ನೋಡಬೇಕು. ಪರಿಸರ ಒಂದು ಇಟ್ಸ್ ಅನ್ ಇಂಟಿಗ್ರೇಟೆಡ್ ಹೋಲ್. ಬರೇ ಒಂದು ಕಡೆ ಕಾಡು, ಒಂದು ಕಡೆ ಹುಲ್ಲುಗಾವಲು, ಇನ್ನೊಂದು ಕಡೆಗೆ ಬಯೋಡೈವರ್ಸಿಟಿ ಅಥವಾ ಪ್ರಾಣಿ ಪಕ್ಷಿ, ಇದಷ್ಟೇ ಅಲ್ಲ, ಇವೆಲ್ಲನೂ ಸೇರಿಕೊಂಡೇ ನಾವು ಇವತ್ತು ಪರಿಸರದ ಬಗ್ಗೆ ಯೋಚನೆ ಮಾಡುವಂಥ ಕಾಲ ಬಂದಿದೆ. ಆದರೆ ನಾವು ಆ ರೀತಿ ಮಾಡ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ರಿಕಗ್ನೈಸಿಂಗ್ ದ ಹೋಲ್ ವರ್ಲ್ಡ್ ಆ್ಯಸ್ ಎನ್ ಇಂಟಿಗ್ರೇಟೆಡ್ ಸಬ್ಸ್ಟೆನ್ಸ್. ವಿ ಡೋಂಟ್ ಥಿಂಕ್ ಆಫ್ ದ ಓಷನ್ಸ್. ನಾವು ಕನ್ನಡದಲ್ಲಿ ಮಾತಾಡೋ ಇಂಗ್ಲೀಷ್ ಬೋತ್. ನಾನು ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಬಂದಿದ್ದೆ, ಏನು ವಿಚಾರ ಮಾಡ್ಕೊಂಡು ಬಂದಿದ್ದೆ ಅಂತಂದರೆ, ನಮ್ಮ ಪರಿಸರದಿಂದ ಇವತ್ತು ಸಾಕಷ್ಟು ಕೆಲಸಗಳಾಗ್ತಾ ಇದೆ. ನಮ್ಮ ಕೃಷಿ ಬರೋದೇ ಪರಿಸರದಿಂದ, ಪರಿಸರದ ಸಂಪನ್ಮೂಲಗಳಿಂದ, ಹವಾಮಾನ, ನೀರು, ಮಣ್ಣು, ತೇವ, ಹುಲ್ಲು, ಹಳ್ಳ, ಕೊಳ್ಳ, ಬೆಟ್ಟ, ನದಿ, ಇವೆಲ್ಲನೂ ತಮ್ಮ ಪಾಡಿಗೆ ತಾವು ನಾವು ಬಿಟ್ಟರೆ ಬಹುಶಃ ಅವು ಸರಿಯಾಗಿರ್ತವೆ ಅಂತ ನನಗನ್ನಿಸ್ತದೆ. ಆದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 20-30 ವರ್ಷದಲ್ಲಿ ಈ ನಮ್ಮ ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ ಏನು ಶುರುವಾಯಿತು 1990-91, ಆ ಮಟ್ಟದಿಂದ ಇವತ್ತಿನವರೆಗೆ ನೋಡಿದರೆ ನಮ್ಮ ಸಾಕಷ್ಟು ದೇಶಗಳು ಅಭಿವೃದ್ಧಿಗೊಳ್ಳುತ್ತಿರುವಂತಹ ದೇಶಗಳು ಈ ಜಗತ್ತಿನಲ್ಲಿ, ಏಷ್ಯಾ, ಆಫ್ರಿಕಾದಲ್ಲಿ ಸಾಕಷ್ಟು ಪರಿಸರದ ಸಂಪನ್ಮೂಲಗಳನ್ನು ಕಳ್ಕೊಂಡು, ವಿಯೆಟ್ನಾಂ ಆಗಲಿ ಅಥವಾ ಕಂಬೋಡಿಯಾ ಆಗಲಿ, ಒಂದೇ ಒಂದು ಅಂತಂದರೆ ನಮ್ಮ ಇದು ಸಿಂಗಾಪುರ್ ಹತ್ರ ಇದೆ ಅಲ್ಲ ದೇಶ, ಮಲೇಷ್ಯಾ, ಅದು ತಮ್ಮ ಕಾಪಾಡನ್ನು ಅಂದರೆ ತನ್ನ ಕಾಡನ್ನು ಕಾಪಾಡಿತ್ತು, ಸಾಕಷ್ಟು ಅದಕ್ಕೆ ಡಿಮ್ಯಾಂಡ್ ಇತ್ತು ಜಗತ್ತಿಂದ. ಆದ್ದರಿಂದ ಅವರಿಗೆ ಅದರಿಂದ ಇನ್ಕಮ್ ಬರೋದು, ಪರಿಸರದಿಂದ ಇನ್ಕಮ್ ಬರ್ತಾರೆ ಅಂತ ಯಾರಿಗೆ ಇವತ್ತು ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ನಿಸ್ತದೆ ನನಗೆ. ಇವತ್ತು ಈ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಮಣ್ಣು, ಹುಲ್ಲು ಅಂತ ಹೇಳಿದ್ನಲ್ಲ, ಇದು ಇವೆಲ್ಲನೂ ಬಹಳ ಪರಿಸರದೊಳಗೆ ಅತಿ ಮುಖ್ಯವಾದಂಥ ವಿಷಯಗಳು. ನಾವು ಬರೀ ಕಾಡು, ಪಶ್ಚಿಮ ಘಟ್ಟ ಅಥವಾ ಹಿಮಾಲಯ ಅಥವಾ ಅರವಲ್ಲಿ, ಇದರ ಬಗ್ಗೆನೇ ಯೋಚನೆ, ಅವು ನಮ್ಮ ಇಡೀ ದೇಶಕ್ಕೆ ಬಹಳಷ್ಟು ಉನ್ನತವಾದ ಪ್ರಮಾಣದಲ್ಲಿ ನಮಗೆ ಅವು ನಮಗೆ ಬಾಳಲಿಕ್ಕೆ ಅವು ಸ್ವತ್ತುಗಳನ್ನು ಕೊಟ್ಟಿದೆ. ಇವತ್ತು ಅರವಳ್ಳಿಯೊಳಗೆ ಏನಾಗಿದೆ ತಮಗೆ ಗೊತ್ತಿದೆ. ರಾಜಸ್ಥಾನದಲ್ಲಿ ಅರವಳ್ಳಿಯೊಳಗೆ ನಾನು ನೋಡ್ತಿದ್ದೆ, ಎಷ್ಟೋ ರೈತರು ಹೇಳ್ತಾರೆ ನಾವು ಚೆನ್ನಾಗಿ ಇಲ್ಲಿ ಕೃಷಿ ಮಾಡ್ತಾ ಹೋಗಿದ್ವಿ, ಆದರೆ ಕಳೆದ 20-30 ವರ್ಷದಲ್ಲಿ ಸ್ಯಾಂಡ್ ಮೈನಿಂಗ್ ಆಗಿ, ಡಿಪ್ಲೂಷನ್ ಆಫ್ ಗ್ರೌಂಡ್ ವಾಟರ್, ಲಾಸ್ ಆಫ್ ಫಾರೆಸ್ಟ್, ಇವೆಲ್ಲ ಹೋಗಿಬಿಟ್ಟು ಇವತ್ತು ಅಲ್ಲಿ ಸಿಕ್ಕಾಪಟ್ಟೆ ಟೆಂಪರೇಚರ್ ಏರ್ತಾ ಇದೆ. ತಮಗೆ ಗೊತ್ತಿರೋ ಹಾಗೆ 44-45 ಉತ್ತರ ಹಿಂದೂಸ್ತಾನದಲ್ಲಿ ಟೆಂಪರೇಚರ್. ಯಾಕಂತಂದರೆ ಈ ಅರವಳ್ಳಿ ಏನು ಈ ರಾಜಸ್ಥಾನ, ಗುಜರಾತ್ವರೆಗೆ ಹೋಗುತ್ತೆ ಈ ಮೌಂಟನ್ ರೇಂಜು, ಅದು

ಹಾಟ್ ವಿಂಡನ್ನು ತಡಿತಾ ಇತ್ತು, ಸ್ಟಾರ್ಮ್ಸ್ ತಡಿತಾ ಇತ್ತು, ಡಸ್ಟ್ ಸ್ಟಾರ್ಮ್ ತಡಿತಾ ಇತ್ತು. ಅವೆಲ್ಲನೂ ಈಗೇನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂತಂದ್ರೆ ಅಷ್ಟೊಂದು ನಾವು ಹಾಳು ಮಾಡಿಬಿಟ್ಟಿದ್ದೇವೆ. ಹಿಮಾಲಯ ಕೂಡ ತಮಗೆ ಗೊತ್ತಿರೋ ಹಾಗೆ ಕೆಲವು 4-5 ವರ್ಷದ ಹಿಂದೆ ಹಿಂದೂ ಕುಶ್ ಪರ್ವತದಲ್ಲಿ ಸಾಕಷ್ಟು ಕಾಡುಗಳನ್ನು ಕಡಿದು, ಇನ್ನೊಂದು ವಿಷಯ ಅಂತಂದರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನಲ್ಲಿ ಸುಮಾರು 10-20 ಲಕ್ಷ ಗಿಡಗಳನ್ನು ಕಡಿತಾ ಇದೆ. ಅಲ್ಲೊಂದು ಮಿಲಿಟ್ರಿ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಅಲ್ಲೊಂದು ಹೌಸಿಂಗ್ ಇದು ಮಾಡಬೇಕು, ಅಲ್ಲಿ ರೋಡ್ಗಳನ್ನು ಮಾಡಬೇಕು, ಟವರ್ ಮಾಡಬೇಕು ಅಂತ ಆ ರೀತಿ ಒಂದು ಉದ್ದೇಶ ಇಟ್ಟುಕೊಂಡು ಅಲ್ಲಿ ಆ ರೀತಿ ಕಾಡು ಹೋದರೆ ಏನಾಗುತ್ತೆ? ಮುಂದೆ ಕಾಡುಗಳು ಹೋದರೆ ನಮ್ಮ ಟೆಂಪ್ರೇಚರ್ ಇರಲಿಕ್ಕೆ ಶುರು ಆಗುತ್ತೆ. ಟೆಂಪ್ರೇಚರ್ ಇರಿದಂಗೆ ತಮಗೆ ಗೊತ್ತಿರೋ ಬೇ ಆಫ್ ಬೆಂಗಾಲ್ನಲ್ಲಿ ಇವತ್ತು ಏನೇನು ಡಿಪ್ರೆಷನ್ಸ್ ಆಗ್ತವೆ, ಆ ಡಿಪ್ರೆಷನ್ಸಿಂದ ಚಂಡಮಾರುತ ಇಂಥವೆಲ್ಲ ಬರೋದು, ಅದರಿಂದ ನಮ್ಮ ಕೃಷಿ ಹಾಳಾಗ್ತಾ ಇದೆ, ಟಾಪ್ ಸಾಯಿಲ್ ಹೋಗ್ತಾ ಇದೆ, ಕುಡಿಯೋ ನೀರು ಹಾಳಾಗ್ತಾ ಇದೆ, ನಮ್ಮ ಬದುಕಲಿಕ್ಕೆ ಆಗದಂತಹ ಪರಿಸ್ಥಿತಿ ಈ ನಮ್ಮ ಪರಿಸರ ತರ್ತಾ ಇದೆ. ಇದರ ಬಗ್ಗೆ ನಾವು ಯೋಚನೆ ನಾವು ಬಹಳಷ್ಟು ನಾವು ನೋಡಿದ್ದೇವೆ. ನಮ್ಮಲ್ಲಿ ಅನೇಕ ಎನ್ ಜಿ ಓಸ್ ಇದ್ದಾವೆ, ಈ ಪ್ಲಾಸ್ಟಿಕ್ಕು ಇನ್ನೊಂದು ಅದು ಇದು ಸಣ್ಣ ಪುಟ್ಟಗಳ ಕ್ರೀಡೆಗಳನ್ನು ಹಚ್ಚಿಕೊಂಡು ಹೋಗ್ತಾ ಇದ್ದಾರೆ, ಹೋಗಲಿ. ಆದರೆ ನಮ್ಮ ಪರಿಸರದ ಒಂದು ಈ ನಾಶ ಶುರುವಾಗಿದ್ದು ನಾವು ವಿಚಾರ ಮಾಡಿದರೆ ಒಂದು 30 ವರ್ಷದ ಹಿಂದೆ ಹೋಗಿ, ನಮ್ಮ ಧಾರವಾಡದಲ್ಲೇ ನಾನು ಹುಟ್ಟು ಬೆಳೆದದ್ದು, ನಮ್ಮ ಮನೆ ಸುತ್ತಮುತ್ತ ಸಾಕಷ್ಟು ಖಾಲಿ ಜಾಗ ಇತ್ತು. ನಮ್ಮ ತಾಯಿಯಲ್ಲಿ ತರಕಾರಿ ಬೆಳೀತಾ ಇದ್ವಿ, ಅಕ್ಕಿ ಕೂಡ ಕೂಡಿಕೊಂಡು ನಾನು ಕೂಡ ಅವಳೇನು ಬೆಂಡೆಕಾಯಿ ಇನ್ನೊಂದು ಬೀನ್ಸು ಟೊಮ್ಯಾಟೊ ಅದೆಲ್ಲ ಬೆಳೆದು ನಾನು ಅಕ್ಕಿ ಕಡೆ ಕೂತ್ಕೊಂಡು ನೀರು ಹಾಕೋದು, ಮಣ್ಣನ್ನು ಸರಿ ಮಾಡೋದು, ಇವೆಲ್ಲ ಮಾಡ್ತಾ ಇದ್ವಿ. ಆದರೆ ಇವತ್ತು ಹೋಗಿ ನೋಡಿದರೆ ಅಲ್ಲೆಲ್ಲ ಮಣ್ಣಿಲ್ಲ ಏನಿಲ್ಲ, ಅವೆಲ್ಲನೂ ಎಸ್ಪಾಲ್ಟ್ ಮಾಡಿಬಿಟ್ಟು ಅಲ್ಲಿ ಕಾರು ಮೋಟರ್ ಸೈಕಲ್ ನಿಲ್ತಾವೆ. ಅಂದರೆ ಪ್ರತಿಯೊಂದು ಮನೆ ಎದುರಿಗೆ ಪ್ರತಿಯೊಂದು ಮನೆ ಸುತ್ತಮುತ್ತ ನಾವು ಜಾಗಗಳನ್ನು ಕಳ್ಕೊಂಡಿದ್ದೇವೆ. ಇವತ್ತು ಬೆಂಗಳೂರು ನೋಡಿ ಏನಾಗಿದೆ, ಸುಮಾರು 20 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತೋ ಹಾಗಿಲ್ಲ, ಪೂರ್ತಿ ನಾವು ಇದನ್ನು ಟಾರ್ ಮಾಡಿದ್ದೇವೆ. ಅದಕ್ಕೆ ಬಿಟುಮೆನ್ ಅಂದರೆ ಟಾರ್ ಬೇಕು, ಆ ಬಿಟುಮೆನ್ ಇದ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ಈಗಾಗಲೇ ಪೆಟ್ರೋಲು ಡೀಸೆಲ್ ಸಿಗ್ತಾ ಇಲ್ಲ, ಪಾಶ್ಚಿಮಾತ್ಯ ದೇಶದಲ್ಲಿ ಅಂದರೆ ಈ ಮಧ್ಯಪ್ರಾಚ್ಯದಲ್ಲಿ ನಡೆದಂತಹ ಯುದ್ಧ ಇಡೀ ನಮ್ಮ ಜಗತ್ತಿಗೆ ಇವತ್ತು ಅದನ್ನು ಅದರಿಂದ ಕಂಟಕ ತಂದಿದೆ. ಆ ಹೊತ್ತಿನಲ್ಲಿ ನಮಗೆ ಬಿಟುಮೆನ್ ಕೂಡ ಸಿಗ್ತಾ ಇತ್ತು ಸಾಕಷ್ಟು, ಆದರೆ ಇವತ್ತು ಬಿಟುಮೆನ್ ಸಿಗ್ತಾ ಇಲ್ಲ. ನಾನು ಹೇಳಿದಾಗೆ ಏಷ್ಯಾದಲ್ಲಿ ಅನೇಕ ಅಭಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರಗಳು ಕೂಡ ತಮ್ಮ ಕಾಡುಗಳನ್ನು ಕಳ್ಕೊಂಡು, ಹುಲ್ಲುಗಾವಲು ಕಳ್ಕೊಂಡು, ಮಾಯಿಶ್ಚರ್ ಕಳ್ಕೊಂಡು, ಇವತ್ತು ಅವರು ಅಭಿವೃದ್ಧಿ ಅಂತಂದರೆ ಶಾಪಿಂಗ್ ಮಾಲ್ಗಳು, ಆಮೇಲೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸು, ಈ ರೀತಿ ನಾವು ಡೆವಲಪ್ಮೆಂಟ್ ಅಂತ ತಿಳ್ಕೊಂಡಿದ್ದೇವೆ. ಈಗ ನಾವು ವಿಚಾರ ಮಾಡಬೇಕಾಗಿದ್ದು ಮುಖ್ಯವಾಗಿ ನಮ್ಮ ಸರ್ಕಾರ ಏನು ಮಾಡಬೇಕು ಅಂತನ್ನೋದು. ಈಗ ನನಗಾಗಲೇ ತಾವು ಇವರು ಹೇಳಿದರು, ಈಗ ನಮ್ಮ ಸಣ್ಣ ಪುಟ್ಟ ಈ ಕಾರ್ಪೆಟ್ಸ್ ನೋಡಿದೆಯಲ್ಲ ಹೊರಗೆ, ಅದು ಹಾಗೆ ಎಷ್ಟೋ ಹೆಣ್ಮಕ್ಕಳಿಗೆ ಜಾಬ್ಸ್ ಕೊಟ್ಟಿದೆ. 8-10 ರೂಪಾಯಿ ಸಿಗೋದು ಪ್ರತಿ ಒಂದು ಮ್ಯಾಟಿಗೆ, ಇವತ್ತು 40 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಈ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಯೋಚನೆ ಮಾಡಿದಾಗ ಹೇಗೆ ನಾವು ಅದನ್ನು ಅಲ್ಲಿ ಒಂದು ಇಕೋನಾಮಿಕ್ ಅಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ನಮ್ಮಲ್ಲಿ ಸಿಗುವಂಥ ಹುಲ್ಲಾಗಲಿ, ಅವರು ಹೇಳ್ತಾ ಇದ್ರು ಈ ಗುಡ್ಡಗಳ ಮೇಲೆ ನಾವು ಏನು ಸಿಮೆಂಟ್ ಹಾಕ್ಲಿಕ್ಕಾಗತ್ತಾ, ಸ್ಟೀಲ್ ಹಾಕ್ಲಿಕ್ಕಾಗತ್ತಾ, ಸ್ಟೀಲ್ ಸಿಮೆಂಟ್ ಮೇಲೆ ಅದ್ರ ಗುಡ್ಡಗಳ ಮೇಲೆ ಎಲ್ಲಿ ಒಂದು ಸ್ಲೈಡ್ ಆಗುತ್ತೆ, ಅಲ್ಲಿ ದೊಡ್ಡ ದೊಡ್ಡ ಮ್ಯಾಟ್ಗಳನ್ನು ಹಾಕಿ ಹುಲ್ಲಿನ ಬೀಜ ಹಾಕಿದರೆ ಹುಲ್ಲು ಬೆಳೆದು ಅದು ತಡೀತದೆ. ಸೊ ಈ ರೀತಿ ನಾವು ಯೋಚನೆ ಮಾಡುವಂಥ ಕಾಲ ಬಂದಿದೀವತ್ತು. ಸರ್ಕಾರ ಇವತ್ತು ಯೋಚನೆ ಮಾಡಬೇಕು. ನಾವು ನೋಡ್ತೇವೆ, ಯೋ ಮೆಟ್ರೋ ಬೇಕು, ಮಹಾನಗರಕ್ಕೆ ಕಾರುಗಳು ಬೇಕು, ಮಹಾನಗರಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬೇಕು, ಶಾಪಿಂಗ್ ಮಾಲ್ಸ್ ಬೇಕು, ರೋಡ್ಗಳು ಬೇಕು, ರಿಂಗ್ ರೋಡ್ ಬೇಕು, ಹೈವೇ ಬೇಕು, ಇದಕ್ಕೆಲ್ಲನೂ ಸಿಮೆಂಟ್ ಬೇಕು, ಸ್ಟೀಲ್ ಬೇಕು, ಕಾಪರ್ ಬೇಕು, ಅಲ್ಯೂಮಿನಿಯಂ ಬೇಕು ಅಲ್ವೇ? ಇದರಿಂದ ರೇಡಿಯೇಷನ್ ಆಗ್ತಾ ಹೋಗೋದು. ಭೂಮಿ ಮೇಲೆ ಇವತ್ತು ಬಿದ್ದಂಥ ನೀರು ಭೂಮಿ ಮೇಲೆ ಬರೋದೇ ಇಲ್ಲ ನೀರು. ಇವತ್ತು ಬೆಂಗಳೂರಲ್ಲಿ ಸುಮಾರು 1,000 ಕೆರೆ ಇತ್ತು ಬೆಂಗಳೂರಲ್ಲಿ, ಇವತ್ತು 100-150 ಉಳಿದಿದೆ. ಅದರೊಳಗೂ ಸುಮಾರು 70% ಕಲುಷಿತ ಆಗಿದ್ದಾವೆ ಎಲ್ಲ ಕೆರೆಗಳು. ನಮ್ಗೆ ಗೊತ್ತಿದೆ ಯಾಕಾಗಿದೆ ಅಂತ ಹೇಳಿ. ಆದ್ದರಿಂದ ಇವತ್ತು ಬೆಳಂದೂರು 1,000 ಎಕರೆ ದೊಡ್ಡ ಕೆರೆ, ಅದು ಸಾಧ್ಯನೇ ಇಲ್ಲ ಅದನ್ನು ರಿಪೇರಿ ಮಾಡೋದಕ್ಕೆ. ಅದು ಡೆಡ್ ವಾಟರ್, ಯಾಕಂತಂದರೆ ಸುತ್ತಮುತ್ತ ಎಲ್ಲ ಕ್ಯಾಚ್ಮೆಂಟ್ ಏರಿಯಾ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಅಲ್ಲೆಲ್ಲ ಶಾಪಿಂಗ್ ಮಾಲ್ ಬಂತು, ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಬಂತು, ಮಳೆ ಬಿದ್ದದ್ದು ಮಾತ್ರ ಬರೆಯ ನೀನೇನು ಇದು ಇದೆ ಕೆರೆ ಅಲ್ಲಿ ಎಷ್ಟು ಹೋಗಬೇಕು. ಈ ರೀತಿ ನಾವು ನಮ್ಮ ಭಾರತ ಬೆಳೆಸಿದರೆ ಮಹಾನಗರಗಳನ್ನು ಕಟ್ಟಿ, ಯಾವ ಈಗ ಸಣ್ಣ ಮತ್ತು ಇನ್ನೂ ತಮಗೆ ಗೊತ್ತಿರೋ ಹಾಗೆ ನಮ್ಮ ಜಗತ್ತಿನಲ್ಲಿರುವಂಥ 8 ಬಿಲಿಯನ್ ಪೀಪಲ್ ಅಂದರೆ 800 ಕೋಟಿಯಲ್ಲಿ 450 ಕೋಟಿ ಜನ ಇವತ್ತು ಸಿಟಿಯೊಳಗೆ

0: ಇದ್ದಾರೆ 450 crore ಜನ. 4.5 billion ಪೀಪಲ್ ಆರ್ ಲಿವಿಂಗ್ ಇನ್ ದ ಅರ್ಬನ್ ಏರಿಯಾಸ್ ಅಂಡ್ ಇನ್ ದ ಕಮಿಂಗ್ ಒನ್ ಡಿಕೇಡ್ ಅನದರ್ 1 billion ಪೀಪಲ್ ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ದ ಸಿಟೀಸ್ ಅಂತ ಒಂದು ಇದು ಇದೆ, ಎಸ್ಟಿಮೇಷನ್ ಬಂದಿದೆ. ಅಂದರೆ ಎಷ್ಟೊಂದು ನಮಗೆ ಪರಿಸರ ಹಾಳು ಮಾಡಿ ಅಲ್ಲಿಂದ ತಗೊಂಬರಬೇಕು ನಾವು, ನಮಗೆ ಬೇಕಾದಂಥ ರಾ ಮೆಟೀರಿಯಲ್ಸು ವಿಚಾರ ಮಾಡಿ. ಆದ್ದರಿಂದ ನಾವು ಯಾವ ರೀತಿಯ ಹೊಸ ನಾಗರಿಕತೆ ಬಗ್ಗೆ, ನಾನು ಇದೊಂದು ದೊಡ್ಡ ಮಾತನ್ನು ತಿಳ್ಕೋಬೇಡಿ, ನಾವೇನು ಇಲ್ಲಿವರೆಗೆ ನಾಗರಿಕತೆಯನ್ನು ಕಟ್ಟಿದ್ದೇವೆ, ಈ ಕಾರ್ಗಳನ್ನು ತಂದು, ಮೋಟರ್ ಸೈಕಲ್ ತಂದು, ಮೆಟ್ರೋಗಳನ್ನು ತಂದು. ಈಗ ನಾನು ಯಾವುದೇ ದೇಶಕ್ಕೆ ಬೈತಾ ಇಲ್ಲ, ಈ ಜಪಾನ್ ಇಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಮೆಟ್ರೋ ಕಾರ್ಗಳನ್ನು ಮಾಡ್ತಾ ಇದೆ. ಗೊತ್ತಲ್ಲ ತಮಗೆ, ಜಪಾನ್ ಹತ್ರ ಹೆಚ್ಚಿಗೆ ಲ್ಯಾಂಡ್ ಇಲ್ಲ, ನಮ್ಮ ದೇಶದಲ್ಲಿ ಲ್ಯಾಂಡ್ ಇದೆ, ಅವರಿಗೆ ಲ್ಯಾಂಡ್ ಕೊಟ್ಟಿದ್ದೇವೆ, ಅವರು ಅಸೆಂಬ್ಲಿ ಮಾಡ್ತಾರೆ. ಅವರೆಲ್ಲ ನಾವು ಹೋಂಡಾ ಕಾರು, ಅದು ಕಾರು, ಈ ಕಾರು, ಅದನ್ನು ತೊಗೊಂಡು ನಾವು ಇಲ್ಲೇ ನಾವು ತಯಾರು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಹಂಕಾರದಿಂದ ಅದನ್ನು ಖರೀದಿ ಮಾಡಿ ತೊಗೊಂಡು ಓಡಾಡಿಸ್ತಾ ಇದೆ. ಇದು ಪರಿಸರಕ್ಕೆ ಎಷ್ಟೊಂದು ಬಾಧೆ ತಂದಿದೆ ಅಂತಂದರೆ, ಈಗ ನಾವು ಜಪಾನಿಗೆ ಬೈಲಿಕ್ಕಾಗಲ್ಲ. ಅವರು ಅಸೆಂಬ್ಲಿ ತಂದರು, ಅಸೆಂಬ್ಲಿ ಲೈನ್ ಹಾಕಿದರು, ಚೆನ್ನಾಗಿ ಕಾರ್ ಮಾಡಿದರು, ಏನು 15 liter ಕೊಡೋದಿದೆ, 20 liter ಕೊಡೋದಿಲ್ಲ ಅಂತ ಹೇಳಿದರು. ಈಗ ಮತ್ತೆ ಅದಕ್ಕೆ ಇಲೆಕ್ಟ್ರಿಕ್ ವೆಹಿಕಲ್ಸು ಬೇಕು ಅಂತ, ಅದ್ರ ಬಗ್ಗೆ ಇನ್ನೊಂದು ಬೇರೆ ನಡೆದಿದೆ, ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಬರೀ ಇಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಮ್ಮ ರೇಡಿಯೇಷನ್ ಕಡಿಮೆ ಆಗೋದಲ್ಲ, ಟೆಂಪರೇಚರ್ ಕಡಿಮೆ ಆಗೋದಲ್ಲ. ಯಾಕಂದರೆ ಆ ಇಲೆಕ್ಟ್ರಿಕ್ ವೆಹಿಕಲು ನಾವು ಮತ್ತೆ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ಲ, ಹೇಗೆ ಮಾಡ್ತೀವಿ? ಅದಕ್ಕೆ ಮತ್ತೆ ಕಾರ್ಡ್ ಕಡೆ ಬೇಕು, ಸ್ಟೀಲ್ ಬೇಕು, ಅಲ್ಯೂಮಿನಿಯಂ ಬೇಕು, ಕಾಪರ್ ಬೇಕು, ಲೆಡ್ ಬೇಕು, ಕೊಬಾಲ್ಟ್ ಬೇಕು, ಮತ್ತೆ ಅದಕ್ಕೆ ನಾವು ಪರಿಸರಕ್ಕೆ ಹೋಗೋದು. ಆದ್ದರಿಂದ ನಾನು ಹೇಳೋದು, ನಮ್ಮ ನಾಗರಿಕತೆಯನ್ನೇನು ಕಟ್ಟಿದ್ದೇವೆ, ದ ಸಿವಿಲೈಸೇಷನ್ ದಟ್ ವಿ ಹ್ಯಾವ್ ಬಿಲ್ಟ್ ಪರ್ಹ್ಯಾಪ್ಸ್ ಈಸ್ ನಾಟ್ ರಿಯಲಿ ಇನ್ ಕನ್ಸೋನೆಂಟ್ ವಿತ್ ದ ಕೈಂಡ್ ಆಫ್ ಎನ್ವೈರನ್ಮೆಂಟ್ ದಿ ವರ್ಲ್ಡ್ ನೀಡ್ಸ್. ನೀವು ತಮಗೆ ಗೊತ್ತಿರೋ ಹಾಗೆ ದಿಸ್ ಪ್ಲಾನೆಟ್ ಹ್ಯಾಸ್ ಗಿವನ್ ಎಸ್ ವಂಡರ್ಫುಲ್ ಥಿಂಗ್ಸ್, ದ ಓಷನ್ಸ್, ದ ರಿವರ್ಸ್, ವಂಡರ್ಫುಲ್ ಲ್ಯಾಂಡ್, ದ ಗ್ರಾಸ್ ಲ್ಯಾಂಡ್, ಶೋಲಾ ಫಾರೆಸ್ಟ್, ಅಮೇಝಿಂಗ್ ಇಕೋಸಿಸ್ಟಮ್ಸನ್ನು ಕೊಟ್ಟಿದೆ ನಮಗೆ. ಅದರಿಂದಲೇ ನಮಗೆ ಬಯೋಡೈವರ್ಸಿಟಿ, ಫಾರ್ ಇನ್ಸ್ಟೆನ್ಸ್, ನಾನು ಎಕನಾಮಿಕ್ಸ್ ಕಲಿತವನು, ನಾನು ಕರ್ನಾಟಕ ಕಾಲೇಜ್ ಒಳಗೆ ಇದ್ದಾಗ ಪ್ರಿನ್ಸಿಪಾಲ್ ಉತ್ತಂಗಿ ಅಂತ ಇದ್ದರು ಅವರು. ಹಿ ವಾಸ್ ಅನ್ ಎಕ್ಸಲೆಂಟ್ ಆರ್ನಿಥಾಲಜಿಸ್ಟ್ ಆ್ಯಂಡ್ ಅ ಜುವಾಲಜಿಸ್ಟ್. ಅವರು ನನಗೇನು ಹೇಳಿದರು ಅನ್ಸತ್ತೆ, ಈ ನಮ್ಮ ರಾಣೆಬೆನ್ನೂರು, ತಮಗೆ ಗೊತ್ತಿರಬೇಕು ಉತ್ತರ ಕರ್ನಾಟಕದಲ್ಲಿ ರಾಣೆಬೆನ್ನೂರಿಂದ ಬೆಳಗಾವಿವರೆಗೆ 200 kilometer ಲೆಂಗ್ತ್ ಆ್ಯಂಡ್ ಅಬೌಟ್ 50 kilometer ವಿಡ್ತ್. ಇದರೊಳಗೆ 4 ಇಕೋ ನಮ್ಮ ಇಕೋಸಿಸ್ಟಮ್ಸ್ ಬರ್ತಾವೆ ಅಂತ ಹೇಳಿ. ಒಂದು ಪಶ್ಚಿಮಘಟ್ಟ ಇಳಿತಾ ಇದ್ದಂಗೆ ಕುರುಚಲ ಕಾಡು, ಕುರುಚಲ ಕಾಡು ಇಳಿತಾ ಇದ್ದಂಗೆ ಒಮ್ಮೆಲೆ ಸಪಾಟ್ ಆಗಲ್ಲ ನೆಲ, ತೆಗ್ಗು ದಿನ್ನೆ ಪ್ರದೇಶ ಆಗುತ್ತೆ. ಈ ತೆಗ್ಗು ಓವರ್ 1000s of years ಬಿಕೇಮ್ ಲೇಕ್ಸ್. ಅದಕ್ಕೆ ಥರ 1000 lakes, ಹಾನಗಲ್ಲಿಂದ ಧಾರವಾಡ ಒಳಗೆ 1000 ದೊಡ್ಡ ದೊಡ್ಡ ಕೆರೆಗಳು. ಅದು ಪೂರ್ವಕ್ಕೆ ವಿ ಹ್ಯಾವ್ ಡೆಕ್ಕನ್ ಪ್ಲೇಟು, ಹುಲ್ಲುಗಾವಲು ಪ್ರದೇಶ. ತಾವು ಡೆಕ್ಕನ್ ಪ್ಲೇಟು ಬಗ್ಗೆ ಕೇಳಿರ್ಬೋದು. ಇಟ್ ಕಮ್ಸ್ ರೈಟ್ ಫ್ರಮ್ ಮಧ್ಯಪ್ರದೇಶ್, ಎಂಟರ್ಸ್ ಮಹಾರಾಷ್ಟ್ರ.
1: ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಕೆಪೆಕ್ನ ನಿರ್ದೇಶಕ ಶ್ರೀ ಶಿವಪ್ರಕಾಶ್ ಅವರು ಮಾತನಾಡಿದರು.
2: ಈ ಒಂದು ವರ್ಲ್ಡ್ ಎನ್ವೈರನ್ಮೆಂಟ್ ಡೇನ ನಾವು ಪರ್ಟಿಕ್ಯುಲರ್ಲಿ ನಾನು ಪರ್ಸನಲ್ಲಿ ನಾನು ಹೇಳಬೇಕಾದ್ರೆ, ನಾವು ಒಂದು ಸ್ವಲ್ಪ ಬುದ್ಧಿ ಬಂದಾಗಲಿಂದ, ಯಾವಾಗ ಬುದ್ಧಿ ಬಂದಿರೋದು, ಇತ್ತೀಚೆಗೆ ಒಂದು 15 years ನಾವು ಅಲ್ಲಿ ಸರ್ವಿಸ್ ಒಂದು 32 years ಮಾಡಿದ್ರು. ಮಧ್ಯದಲ್ಲಿ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಾಗಿ ಬಂದೆ. ಆವಾಗ ಎನ್ವೈರನ್ಮೆಂಟ್ ಅಂದರೆ ಏನು, ಎಕಾಲಜಿ ಅಂದರೆ ಏನು, ನಾವು ಯಾವ ಒಂದು ಫ್ರಾಜೈಲ್ ಇಕೋಸಿಸ್ಟಮಲ್ಲಿ ನಾವು ಬದುಕ್ತಾ ಇದ್ದೀವಿ, ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟೋಗ್ತೀವಿ, ಏನು ಹಾಳು ಮಾಡೋಗ್ತೀವಿ ಅನ್ನೋದು ಒಂದು ಅರಿವು ಬಂದಿದ್ದೆ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ CAO ಆಗಿ ಬಂದಾಗ. ನಮ್ಮ ಡಾಕ್ಟರ್ ವಾಮನಾಚಾರ್ಯ ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ರಿದ್ದರು. ನಮ್ಮದು ಅವ್ರದ್ದು ಎಲ್ಲ ಒಂದು, ನಾನು ಅಸಿಸ್ಟಿಂಗ್ ಕಮಿಷನರ್ ಎನ್ಫೋರ್ಸ್ಮೆಂಟ್ ಇದ್ದಾಗ ಅವ್ರದ್ದು ಒಂದು ಪ್ರಿಂಟಿಂಗ್ ಯೂನಿಟ್, ಪ್ರಿಂಟಿಂಗ್ ಇಂಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು. ಅದನ್ನು ಕಾಮನ್ ಆಗಿ ಏನು ಹೇಳ್ತೀರಿ, ರೇಡ್ ಅಂತೀರಿ, ನಾವು ಇನ್ಸ್ಪೆಕ್ಷನ್ ಅಂತೀವಿ. ಮಾಡಿದಾಗ ಅವ್ರದ್ದು ಪರಿಚಯ ಆಯಿತು. ಅವತ್ತು ಅವರ ಒಂದು ಪರ್ಸನಾಲಿಟಿಗೆ ನಾನು ಮಾರು ಹೋಗಿದ್ದೆ. ನನ್ನನ್ನು 12 years ಆದಮೇಲೆ ಹುಡುಕಿ ಅವರು ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಬಂದಾಗ ನನ್ನನ್ನು ಅಲ್ಲಿಗೆ CAO ಆಗ್ಬೇಕಂದರು. ಆ ದಿನ ನಾವು ಪೊಲ್ಯೂಷನ್ನು, ಎನ್ವೈರನ್ಮೆಂಟು ಈ ವಿಚಾರವಾಗಿ ಒಂದು ನಿರಂತರವಾಗಿ ಆಲ್ಮೋಸ್ಟ್ ಡೈಲಿ ಬೇಸಿಸ್ ಒಂದಿಲ್ಲ ಒಂದು ಕಾರ್ಯಕ್ರಮ, ಒಂದಿಲ್ಲ ಒಂದು ಮೀಟಿಂಗು, ಒಂದಿಲ್ಲ ಒಂದು ಸಭೆ ನಡೆಸ್ತಾ ಇದ್ದೋ. ಆವಾಗಿಂದ ಅದೇ ಒಂದು ಟೆಂಪೋನ ಮೇಂಟೈನ್ ಮಾಡಿಕೊಂಡು ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪೇರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಾಗ ಅಸೋಸಿಯೇಷನಲ್ಲಿ ಆಫೀಸರ್ಸ್ ಎಲ್ಲ ನಮ್ಮನ್ನ ಆರಿಸಿ ಕಳಿಸಿ ಜವಾಬ್ದಾರಿ ಕೊಟ್ಟಿದ್ರು ಅಧ್ಯಕ್ಷ ಅಂತ. ಎವ್ರಿ ಇಯರ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಾವು ಮಿನಿಮಮ್ ಅಂದರೂ 10,000 ಗಿಡಗಳನ್ನು ನಾನು ನಡೆಸ್ತಾ ಇದ್ದೆ. 1,000 ಸ್ಕೂಲ್ ಮಕ್ಕಳುಗಳನ್ನ ನಾವು ನಮ್ಮ ತೆರಿಗೆ ಭವನಕ್ಕೆ ಕರೆಸಿ ಅವ್ರಿಗೆ ತಿಂಡಿ ತೀರ್ಥಗಳೆಲ್ಲ ಕೊಟ್ಟು ಅಲ್ಲಿಯ ಫಸ್ಟ್ ನಾಗರಬಾವಿ ಅಲ್ಲಿ ಎಲ್ಲ ಮನೆಗಳಿಗೂ ಹೋಗಿ ಬೆಲ್ ಮಾಡಿ ಆಂಟಿ ಅಂಕಲ್ ಅಂತ ಅವ್ರವ್ರನ್ನ ಕೇಳಿಕೊಂಡು ಇದು ಒಂದು ನಿಮ್ಮ ಮಗು ಅಂತ ನೀವು ಸ್ವೀಕರಿಸಿ ಇದನ್ನು ನಡಿ ಕಾಪಾಡಿ ಅಂತ ನಾವು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೆ ಸರ್. ಇದರಲ್ಲಿ ನನಗೆ ಸಿಕ್ಕಿರುವಂಥ ಒಂದು ಸಂತೋಷ ಖುಷಿ ಯಾವುದರಲ್ಲೂ ಸಿಕ್ಕಿಲ್ಲ ಅಂತ ಹೇಳೋದು ಸತ್ಯ. ಇದಾದ ಮೇಲೆ ನಮ್ಮ ಇವತ್ತು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಾವು ಐ ಆಲ್ಸೋ ಹ್ಯಾಪನ್ ಟು ಬಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವಾಟ್ ಇಸ್ ಕಾಲ್ಡ್ ದೇವರಾಜರಸ್ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್. ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಒಂದು ಕಂಪನಿ, ಟ್ರಕ್ ಟರ್ಮಿನಲ್ಸನ್ನು ಕಟ್ತೀವಿ ನಾವು. ನಿಮಗೆಲ್ಲರಿಗೂ ಏರ್ ಟರ್ಮಿನಲ್ ಗೊತ್ತು, ಟರ್ಮಿನಲ್ T1 T2 ಎಲ್ಲ ಗೊತ್ತು, KSRTC ಟರ್ಮಿನಲ್ಸು ಸ್ವಲ್ಪ ಗೊತ್ತಿರುತ್ತೆ, ಆದರೆ ಟ್ರಕ್ ಟರ್ಮಿನಲ್ಸ್ ಯಾರಿಗೂ ಜಾಸ್ತಿ ಗೊತ್ತಿರಲ್ಲ. ಇಟ್ಸ್ ಎ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ನಿಮಗೆ ಎಲ್ಲ ಫ್ಲೈಟಲ್ಲಿ ಬರೋಲ್ಲ ಅಥವಾ ಹಡಗಿನಲ್ಲಿ ಬರೋಲ್ಲ, ನಾವು ನೀವು ಬಳಸುವಂಥ ವಸ್ತುಗಳಾಗಲಿ ಊಟ ತಿಂಡಿಗಳಾಗಲಿ ಫುಡ್ ಗ್ರೇನ್ಸ್ ಆಗಲಿ ವಾಟ್ ಎವರ್ ಎಲ್ಲ ಬರೋದು ಈಗಲೂ ರೋಡ್ ಟ್ರಾನ್ಸ್ಪೋರ್ಟಲ್ಲಿ, ಅದರಲ್ಲೂ ಟ್ರಕ್ಸಲ್ಲಿ. ಆ ಟ್ರಕ್ಸನ್ನು ತೊಗೊಂಡು ಬಂದು ಒಂದೊಂದು ಸಿಟಿ ಟೌನಲ್ಲಿ ಒಂದು 5-10 kilometers ದೂರದಲ್ಲಿ ಅದನ್ನು ಟರ್ಮಿನೇಟ್ ಮಾಡೋದು, ನಿಲ್ಲಿಸೋದು, ನಿಲುಗಡೆ ಮಾಡೋದು ಟ್ರಕ್ ಟರ್ಮಿನಲ್ಸ್. ವೆರಿ ನೆಗ್ಲೆಕ್ಟೆಡ್, ಐ ಆಮ್ ಸಾರಿ ಟು ಸೇ ದಿಸ್, ನನ್ನನ್ನು ನಾನು ಯಾರನ್ನೂ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ವೆರಿ ನೆಗ್ಲೆಕ್ಟೆಡ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬಂದು ನಮ್ಮ ಲಾಜಿಸ್ಟಿಕ್ಸ್ ಸಿಸ್ಟಮಲ್ಲಿ ಟ್ರಕ್ ಟರ್ಮಿನಲ್ಸ್. ನನಗೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅದಕ್ಕಿಂತ ಮೊದಲು ಇನ್ಯಾರು ಇದ್ದರು ಅವರೆಲ್ಲ ಟ್ರಕ್ ಟರ್ಮಿನಲ್ಸ್ದು ಸ್ವಲ್ಪ ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ತಂದೆ ಹಾಕೋರು. ಅಲ್ಲೂ ಒಂದು 7-8 ಟರ್ಮಿನಲ್ಸನ್ನು ಮಾಡಿದ್ದೀವಿ. ನಾನು ಯಾಕೆ ಆ ಕಾಂಟೆಕ್ಸ್ಟಲ್ಲಿ ನಿಮಗೆ ಮಾತಾಡ್ತಾ ಇದ್ದೀನಿ ಅದು, ನಮ್ಮ ಸಿಟಿಸನ್ಸು ದೇ ಹ್ಯಾವ್ ಟು ಡಿಮಾಂಡ್ ಫಾರ್ ಟ್ರಕ್ ಟರ್ಮಿನಲ್ಸ್. ಟ್ರಕ್ಸ್ ನಿಮಗೆ ಸಿಟಿ ಒಳಗೆ ಬಂದರೆ ಟ್ರಾಫಿಕ್ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ಲ ನೀವು. ಅದಲ್ಲದೆ ಆ ಟ್ರಕ್ಸ್ ಬಂದು ಒಂದು 5-10 kilometers ದೂರದಲ್ಲಿ ಇಲ್ಲದಕ್ಕೆ ನೀವು ಒಂದು ನೀವು ಏನು ಸಿಟಿಯಲ್ಲಿ ಪಾರ್ಕ್ಗಳು ಕೇಳ್ತಿರೋ, ರೋಡ್ಗಳು ಕೇಳ್ತಿರೋ, ಅಥವಾ ದೊಡ್ಡ ದೊಡ್ಡ ನೀರಿನ ವ್ಯವಸ್ಥೆಗಳು ಕೇಳ್ತಿರೋ, ಅದೇ ರೀತಿ ಇದನ್ನು ನೀವು ಡಿಮ್ಯಾಂಡ್ ಮಾಡಬೇಕು ಅಂತ ನನ್ನ ಒಂದು ಕೋರಿಕೆ. ಎಷ್ಟು ದಾವಾಗ ಶ್ರಮ ಪಡ್ತಾ ಇರ್ತೀವಿ ಟ್ರಕ್ ಟರ್ಮಿನಲ್ಸ್ ಮಾಡಲಿಕ್ಕೆ, ಜಾಗ ಸಿಗಲ್ಲ, ರೆವಿನ್ಯೂ ಲ್ಯಾಂಡ್ಗೆ DC ಲೆಟರ್ಸ್ ಬರೆದಿರ್ತೀವಿ, ಅವ್ರು ಕೊಡೋಕ್ಕೆ ರೆಡಿ ಇದ್ದರೆ ಅಲ್ಲಿ ಇನ್ನೇನೋ ಪ್ರಾಬ್ಲಮ್ಸು, ಹೌಸಿಂಗ್ ಕಾಲೋನಿ ಬರಬೇಕು ಅಂತಾರೆ ಅಥವಾ ಇನ್ನೇನೋ ಬರಬೇಕು. ಇವತ್ತು ಪ್ರತಿಯೊಂದು 224 ಅರ್ಬನ್ ಲೋಕಲ್ ಬಾಡೀಸ್ ಇರ್ಬೋದು, ಸ್ಮಾಲ್ ಟೌನ್ಸ್, ಪ್ರತಿಯೊಂದು ಜಾಗದಲ್ಲೂ ಟ್ರಕ್ ಟರ್ಮಿನಲ್ ಮುಂದೆ ಬರ್ದೇ ಹೋದರೆ ನಮ್ಮ ಸಿಟಿ ಟ್ರಾಫಿಕ್ಕು ಚೋಕ್ ಆಗುತ್ತೆ. ನಮಗೂ ನಿಮಗೂ ಈಗ ಇವತ್ತು ಎನ್ವೈರನ್ಮೆಂಟ್ ಡೇ ದಿವಸ ನಾವು ಮಾತಾಡ್ತಾ ಇದ್ದೀವಿ, ಅದರದ್ದು ಎಮಿಷನ್ಸಿಂದ ನಮ್ಮ ಸಿಟಿ ಮತ್ತು ಟೌನ್ಸ್ದು ಟೆಂಪ್ರೇಚರ್ ಅಟ್ಲೀಸ್ಟ್ ಒಂದು 2-3 degrees ಜಾಸ್ತಿ ಆಗ್ಬೋದು ಅಂತ ನಾವು ಅಸೆಸ್ ಮಾಡ್ತಾ ಇರ್ತೀವಿ. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಸ್ ಅಂತ ನಾವು ಮಾಡ್ತೀವಲ್ಲ ಡೆವಲಪ್ಮೆಂಟ್ ರಿಲೇಟೆಡ್, ಅಲ್ಲಿ 2-3 degrees ಹೆಚ್ಚಾಗ್ಬೋದು ಅನ್ನೋದು ನನ್ನ ಒಂದು ಅಸೆಸ್ಮೆಂಟಲ್ಲಿ ನೋಡಿದ್ದೀನಿ. ಹೀಗಾಗಿ ಟ್ರಕ್ ಟರ್ಮಿನಲ್ಸ್ ಆಯಿತು. ಅದಾದ ಮೇಲೆ ನಮ್ಮ ಅಗ್ರಿಕಲ್ಚರ್ ಕಾರ್ಪೊರೇಷನ್ ಆಗ್ರೋ ಫುಡ್ ಪ್ರೊಸೆಸಿಂಗ್ ಕಾರ್ಪೊರೇಟ್ಗೆ ಅದಕ್ಕೊಂದು ಅಬ್ರಿವೇಷನ್ ಬಂದುಬಿಟ್ಟಿದೆ ಕ್ಯಾಪೆಕ್ ಅಂತ. ಫುಲ್ ಫಾರ್ಮ್ ಈಗ ಜೆರಾಕ್ಸು, ಲೇಸರು, ರೇಡಾರ್ ಅಂದಂಗೆ ಕ್ಯಾಪೆಕ್ದು ಫುಲ್ ಫಾರ್ಮ್ ನಮಗೂ ಬಾಯಿಗೆ ಬರಲ್ಲ ಎಷ್ಟೋ ಟೈಮು. ಕ್ಯಾಪೆಕ್ ಆಗ್ರೋ ಪ್ರೊಸೆಸಿಂಗ್ ಕಾರ್ಪೊರೇಟ್ ಇಲ್ಲಿ ಏನು ಮಾಡ್ತೀವಿ, ನಾನು ಸುರೇಶ್ ಅಬ್ಲಿಕರ್ ಸರ್ಗೆ ಹೇಳ್ತಾ ಇದ್ದೆ ಸರ್, ನಾವು ಈಸ್ ನೌ ಮೋರ್ ಫಾರ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್. ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್ ಅವ್ರದ್ದು ಇವಾಗ ಲೈಫ್ಸ್ ಮಿಷನ್ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಹತ್ರ ನಾನು ಮಾತಾಡಿದಾಗ ಈ ಕ್ಯಾಪೆಕ್ ಸಂಸ್ಥೆಯಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ PMFME ಯೋಜನೆ ಅಂತ ಇದೆ. ಅದ್ರ ಬಗ್ಗೆ ನಾವು ಪದೇ ಪದೇ ಎಲ್ಲ ಕಡೆಯಲ್ಲೂ ಒಂದು 40 ಇವೆಂಟ್ಸ್ ಮಾಡಿದ್ದೀವಿ, ಅವೇರ್ನೆಸ್ ಪ್ರೋಗ್ರಾಮ್ ನಿಮಗೂ ಎಲ್ಲರಿಗೂ ಗೊತ್ತಿದೆ, ಗಣ್ಯರಿಗೂ ಗೊತ್ತಿರಬಹುದು. ಆದರೆ ಒಂದು ಸ್ಮಾಲ್ ಲೀಫ್ಲೆಟನ್ನು ಕಳಿಸ್ತಾ ಇದ್ದೀವಿ ನಿಮಗೆ, ಎಲ್ಲರಿಗೂ ತಲುಪಿರುತ್ತೆ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಅನ್ಎಂಪ್ಲಾಯ್ಡ್ ಅಂಡರ್ ಎಂಪ್ಲಾಯ್ಡ್ ಯಾರೇ ಆಗಲಿ 18 ದಾಟ್ತಿದ್ರು ಸಾಕು, ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಹಪ್ಪಳ, ಉಪ್ಪಿನಕಾಯಿ, ಮಿಲ್ಲೆಟ್ಸ್ದು, ಜಾಗ್ರಿದು ಇಂಥದ್ದೆಲ್ಲ ನೀವು ಒಂದು ಫುಡ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ, ಫುಡ್ ಪ್ರೊಸೆಸ್, ಆಹಾರ ಸಂಸ್ಕರಣೆ ಮಾಡಲಿಕ್ಕೆ ನಿಮಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ನೀವೊಂದು 30 ಲಕ್ಷದ ಸಣ್ಣದ ಪ್ರಾಜೆಕ್ಟ್ ಹಾಕಿದ್ರೆ 15 ಲಕ್ಷ ಸಬ್ಸಿಡಿನ ನಿಮ್ಮ ಅಕೌಂಟ್ಗೆ ಬ್ಯಾಂಕಿಂದ ನಿಮಗೆ ಲೋನ್ ಡಿಸ್ಬರ್ಸ್ ಆಗುತ್ತಲ್ಲ ಅವತ್ತೆ 50% ಸಬ್ಸಿಡಿ 15 ಲಕ್ಷದವರೆಗೆ ನಿಮ್ಗೆ ತುಂಬ್ತೀವಿ. ಇದು ಭಾರಿ ಒಳ್ಳೆಯ ಯೋಜನೆ ನಮ್ಮ ಸರ್ಕಾರ, ಅದರಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಿ 50% ಸಬ್ಸಿಡಿನ ಕೊಡಲಿಕ್ಕೆ ಇದು ಸ್ಕೀಮ್ ಮಾಡಿದೆ. ಹೋದ ವರ್ಷ 206 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀವಿ ಎಲ್ಲ ಡಿಸ್ಟ್ರಿಕ್ಟ್ಸು ಸೇರಿ. ಈ ವರ್ಷನೂ ನಮ್ಮ ಬಜೆಟ್ ಪ್ರಾವಿಷನ್ಲಿ 207 ಕೋಟಿ ಇದೆ. ಎಲ್ಲರೂ ದಯವಿಟ್ಟು ಈ ಪ್ರೋಗ್ರಾಮ್ ಬಗ್ಗೆ, ಈ ಒಂದು ಯೋಜನೆ ಬಗ್ಗೆ ನಿಮಗೆ ಅರಿವು ನಿಮಗೆ ಬಂದಿದೆ, ನಿಮ್ಮ ಆ ಮಾಹಿತಿನ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಾಗಿ ಅದು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾಗ ನಾವು ನನಗೆ ಅಫ್ಕೋರ್ಸ್ ನಮ್ಮ ಪಾಟೀಲರು ಹೇಳಿದ್ದು ರೀಜನರೇಟಿವ್ ಅಗ್ರಿಕಲ್ಚರ್ ಬಗ್ಗೆ ನೀವು, ಅವರು 3 ಬಾರಿ 3 ತರ ನನಗೆ ಚೇಂಜ್ ಮಾಡಿದ್ರು.
1: ಪರಿಸರ ದಿನಾಚರಣೆ ವಿಚಾರ ಸಂಕಿರಣದಲ್ಲಿ ಕೃಷಿ ತಂತ್ರಜ್ಞ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಬಿ ಪಾಟೀಲ್, ಎನ್ಜಿಒ ಸಂಸ್ಥೆಯ ಡಾಕ್ಟರ್ ಪ್ರಮೋದ್ ಕಟ್ಟಿ, ಡಾಕ್ಟರ್ ಸುರೇಶ್ ಹೆಗಡೆ ಮೊದಲಾದ ಗಣ್ಯರು ಭಾಗವಹಿಸಿದ್ದರು.

ಇದುವರೆಗೆ ಪರಿಸರ ದಿನಾಚರಣೆಯ ಸಂದರ್ಭದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಇನ್ನೀಗ ಕೇಳೋಣ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ.

0: ಇದುವರೆಗೆ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ ಕೇಳಿದಿರಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವಾ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
6: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
7: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
8: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
7: ಎತ್ತರದ ಸ್ಥಳಗಳಿಗೆ ಹೋಗುವುದು,
8: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
7: ಹಾಗೂ ಪ್ರಾಣಿಗಳನ್ನ ಮೇಯಲು ಬಿಡುವುದು ಅಪಾಯದ ಸಂಗತಿ.
8: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
7: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
9: ಆಕಾಶವಾಣಿ ಹವಾಮಾನ ವರದಿ.
7: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನ ತಪ್ಪದೇ ಆಲಿಸಿ ಸುರಕ್ಷತೆಗೆ ಹೆಚ್ಚು

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೆ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಾಳಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ ಈ ಕುರಿತು ಡಾ ಪ್ರಿಯದರ್ಶಿನಿ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದವನ್ನ ಕೇಳಬಹುದು. ಕೃಷಿರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸಮಯ 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡ 91.3% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026, 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ

0: ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ಆರ್ರ ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡ 43.9% ಶೇಕಡ 76% ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡ 38% ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡ 46% ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡ 87% ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡ 5% ರಿಂದ ಶೇಕಡ 60.2% ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಖಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿಸುವಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ

0: 2026ರ 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 1,50,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತದ 16 ಸದಸ್ಯರನ್ನೊಳಗೊಂಡ ಟಿ20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026ರ ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲುಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಬೆಂಗಳೂರು ಐಐಎಸ್ಸಿ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿ, ಮನ್ ಕಿ ಬಾತ್ನಲ್ಲಿ ಶ್ಲಾಘನೆ. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ನೂತನ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜೂರ್, ತೇಜಸ್ವಿನ್ ಶಂಕರ್, ದೇವ್ಮೀನಾ ಮತ್ತು ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ.

0: ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟ್ರೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಮತ್ತು ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಹರಿ, ಲಂಗ್ಡಾ, ಬೆಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ನಡೆಸುತ್ತಿರುವಂತಹ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400 ರಿಂದ 1,500 ವರ್ಷಗಳಷ್ಟು ಹಳೆಯ ತಾಮ್ರ ಫಲಕಗಳ ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜ್ಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದು ಹೇಳಿದ್ದಾರೆ.
1: ಹಮ್ ಭಾರತೀಯೋ ಮೇ ಖಗೋಳ ವಿಜ್ಞಾನ ಯಾನಿ ಆಸ್ಟ್ರೋನಾಮಿ ಕೋ ಲೇಕರ್ ಹಮೇಶಾ ವಿಶೇಷ ಆಕರ್ಷಣ ರಹಾ ಹೈ. ಹಮಾರೆ ದೇಶ ಮೇ ಆಜ್ ಭಿ ಸದಿಯೋ ಪುರಾನಿ ಅಬ್ಸರ್ವೇಟರೀಸ್ ಮೌಜೂದ್ ಹೈ. ಯಹಾ ಅದ್ಭುತ ಮ್ಯಾಥಮೆಟಿಕಲ್ ಡಿಸ್ಕವರೀಸ್ ಹುಯಿ ಹೈ. ನೆವಿಗೇಷನ್ ಹೋ, ಪಂಚಾಂಗ ಹೋ ಯಾ ಹಮಾರೆ ಪರ್ವ ತ್ಯೋಹಾರ, ಇನ್ ಸಬ್ಕಾ ಸಂಬಂಧ ಆಕಾಶ ಔರ್ ತಾರೋ ಸೆ ರಹಾ ಹೈ. ಹಮಾರೆ ಯಹಾ ಆಸ್ಟ್ರೋನಾಮಿ ನೇ ಹರ್ ಪೀಢಿ ಮೇ ಕೌತೂಹಲ ಜಗಾಯಾ ಹೈ, ಉಸೆ ಎಕ್ಸ್ಪ್ಲೋರೇಷನ್ ಕೆ ಲಿಯೆ ಪ್ರೇರಿತ ಕಿಯಾ ಹೈ ಔರ್ ಆಜ್ ಕೆ ಯುವಾವೋ ಮೇ ಭಿ ಇಸೆ ಲೇಕರ್ ಕಾಫಿ ಉತ್ಸಾಹ ದಿಖಾಯಿ ದೇತಾ ಹೈ. ಆಜಕಲ್ ಆಪ್ ಭಿ ದೇಖ್ತೆ ಹೋಂಗೆ ದೇಶ ಭರ ಮೇ ಆಸ್ಟ್ರೋನಾಮಿ ಕ್ಲಬ್ಸ್ ತೇಜಿ ಸೆ ಲೋಕಪ್ರಿಯ ಹೋ ರಹೆ ಹೈ. ಬಡೆ ಶಹರೋ ಸೆ ಲೇಕರ್ ಛೋಟೆ ಕಸ್ಬೋ ತಕ್, ಸ್ಕೂಲೋ ಸೆ ಲೇಕರ್ ಪಾರ್ಕೋ ತಕ್ ಇನ್ಕಿ ಗತಿವಿಧಿಯಾ ದಿಖಾಯಿ ದೇತಿ ಹೈ. ಮುಜೆ ಬೆಂಗಳೂರ್ ಆಸ್ಟ್ರೋನಾಮಿಕಲ್ ಸೊಸೈಟಿ ಕೆ ಬಾರೆ ಮೇ ಜಾನಕಾರಿ ಮಿಲಿ. ಯಹಾ ಅಬ್ಸರ್ವೇಷನಲ್ ಸೆಷನ್ಸ್ ಆಯೋಜಿತ ಕಿಯೆ ಜಾತೆ ಹೈ. ಈ ಸಂಸ್ಥಾನೆ ಗ್ರಾಮೀಣ ಕ್ಷೇತ್ರೋ ಮೇ ಆಸ್ಟ್ರೋನಾಮಿ ಕೋ ಲೋಕಪ್ರಿಯ ಬನಾನೆ ಕಾ ಮಿಷನ್ ಭಿ ಶುರು ಕಿಯಾ ಹೈ. ಖಗೋಳ ಮಂಡಲ್ ನಾಮ್ ಕಿ ಟೀಮ್ ನೆ 30 ಗಂಟೆ ಕಾ ಏಕ್ ಬಹುತ್ ಇನ್ನೋವೇಟಿವ್ ಕೋರ್ಸ್ ಶುರು ಕಿಯಾ ಹೈ. ರಾತ್ ಮೇ ತಾರೋ ಕೋ ನಿಹಾರನಾ ಅಪ್ನೆ ಆಪ್ ಮೇ ಅದ್ಭುತ ಅನುಭವ ಹೋತಾ ಹೈ. ಆಸ್ಟ್ರೋ ಕೇರಳಾ ನಾಮ್ ಕಿ ಏಕ್ ಸಂಸ್ಥಾ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ ಔರ್ ವರ್ಕ್ಶಾಪ್ ಆಯೋಜಿತ ಕರ್ತಿ ಹೈ. ಯಹಾ ಯುವಾ ಸಾಥಿ ಟೆಲಿಸ್ಕೋಪ್ ಬನಾನಾ ಔರ್ ಸ್ಟಾರ್ ಮ್ಯಾಪ್ಸ್ ಕಾ ಇಸ್ತೇಮಾಲ್ ಕರ್ನಾ ಸಿಖ್ತೆ ಹೈ. ರಾಜಕೋಟ್ ಕೆ ಬಿಗ್ ಬ್ಯಾಂಗ್ ಆಸ್ಟ್ರೋನಾಮಿ ಕ್ಲಬ್ ನೆ ಗೀರ್ ಕೆ ಜಂಗಲೋ ಸೆ ಲೇಕರ್ ಕಚ್ ಕೆ ರಣ ತಕ್ ಅನೇಕ ಆಸ್ಟ್ರೋನಾಮಿ ಇವೆಂಟ್ಸ್ ಆಯೋಜಿತ ಕಿಯೆ ಹೈ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ ಭಿ ಆಸ್ಟ್ರೋನಾಮಿ ಕೆ ಸಬ್ಸೆ ಪುರಾನೆ ಸಂಸ್ಥಾನೋ ಮೇ ಸೆ ಏಕ್ ಹೈ. ಯಹಾ ಅಬ್ಸರ್ವೇಷನಲ್ ಫೆಸಿಲಿಟೀಸ್ ಕೆ ಸಾಥ್ ಸಾಥ್ ಬುಕ್ಸ್, ಲೈಬ್ರರಿ ಔರ್ ಟೆಲಿಸ್ಕೋಪ್ ಲೈಬ್ರರಿ ಕಿ ಸುವಿಧಾ ಭಿ ಹೈ. ಮೇ ಐಸೆಕ್ ಕಾ ಭಿ ಜಿಕ್ರ ಕರ್ನಾ ಚಾಹೂಂಗಾ. ಯಹ ಏಕ್ ಸ್ಟೂಡೆಂಟ್ ಲೆಡ್ ನೇಷನ್ ವೈಡ್ ನೆಟ್ವರ್ಕ್ ಹೈ ಜೊ ಆಸ್ಟ್ರೋನಾಮಿ ಔರ್ ಆಸ್ಟ್ರೋ ಫಿಸಿಕ್ಸ್ ಕ್ಲಬ್ ಕೋ ಆಪಸ್ ಮೇ ಜೋಡ್ತಾ ಹೈ. ಮೇ ಯುವಾಓ ಸೆ ಆಗ್ರಹ ಕರುಂಗಾ ಕಿ ವೇ ಕಿಸಿ ಆಸ್ಟ್ರೋನಾಮಿ ಕ್ಲಬ್ ಸೆ ಜರೂರ್ ಜುಡೆ ಔರ್ ಇನ್ ಛುಟ್ಟಿಯೋ ಮೇ ಕಿಸಿ ಪ್ಲೇನೆಟೇರಿಯಂ ಕೋ ಭಿ ಜರೂರ್ ದೇಖನೆ ಜಾಯೆ.
0: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರ

0: ವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
1: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಆರ್ BAS ಇಸ್ ಎ ನಾನ್ ಪ್ರಾಫಿಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ವಿ ಪ್ರಮೋಟ್ ಆಸ್ಟ್ರಾನಮಿ ಆಸ್ ಎ ಹಾಬಿ ಟು ಆಲ್ ಜನರಲ್ ಪಬ್ಲಿಕ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಕಾಲೇಜಸ್ ಟು ಆಸ್ಪೈರ್ ಅ ಕೆರಿಯರ್ ಇನ್ ಆಸ್ಟ್ರಾನಮಿ. ವಿ ಕಂಡಕ್ಟ್ ಪ್ರೈಮರಿಲಿ 4 ಟೈಪ್ಸ್ ಆಫ್ ಆಕ್ಟಿವಿಟೀಸ್. ಒನ್, ವಿ ಡೂ ಔಟ್ರೀಚ್

0: So we do it all over Karnataka, Tamil Nadu, anywhere the request comes from. The second type of activity that we do is, we do for the general public, we conduct something called as star parties, where under dark skies, whoever is registered as we can come, and then they do stargazing with us through the night. Most of the volunteers who bring their equipment will showcase to people about star clusters, galaxies, etc. The third type of activity that we do is, we conduct something called as one-day workshops for astronomy enthusiasts, where they want to know how to either start a career in astronomy or how to start their hobby and sustain the hobby. This one-day workshop, we conduct partnership with educational institutions in Bangalore.
1: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಹಾಗೂ ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೊಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳ್ಳಲಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವ ಆರ್ಥಿಕ ಹಾನಿ ಹಾಗೂ ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
2: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
1: ಕೋಲಾರದ ಹಿರಿಯ ವಕೀಲ ಸತೀಶ್ 2015 ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: ಭಾರತ ದೇಶದಲ್ಲಿ 2015 ಕೇಂದ್ರ ಸರ್ಕಾರ

0: ಡಿಜಿಟಲ್ ಯೋಜನೆಗಳನ್ನ ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
1: ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ನ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕರ್ನಾಟಕದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಲ್ಲಿನ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಪಾತ್ರವಾಗಿರುವಂತಹ ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಯುವರತ್ನ ಚಿತ್ರಕ್ಕಾಗಿ ನಕಾಶ್ ಆಜೀಸ್ ಅವರು ಹಾಡಿರುವ ಒಂದು ಗೀತೆ, ಸಂತೋಷ್ ಆನಂದರಾಮ್ ಅವರ ಗೀತ ರಚನೆಗೆ ತಮನ್ ಎಸ್ ಎಸ್ ಅವರ ಸಂಗೀತವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಡಾಕ್ಟರ್ ರಾಜ್ಕುಮಾರ್ ಅವರ ಆದನಿಯಲ್ಲಿ ಸ್ತ್ರೀ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು. ಋತ್ವಿಕ್ ರಾಜನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಡಾಕ್ಟರ್ HS ವೆಂಕಟೇಶಮೂರ್ತಿಯವರ ರಚನೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ.

0: ಇದುವರೆಗೆ ರಿತ್ವಿಕ್ ರಾಜನ್ ಅವರಿಂದ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ತ್ಯಾಮಗುಂಡ್ಲು. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಈ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ 12 ವರ್ಷಗಳನ್ನು ಸಮಗ್ರ ಭಾರತದ ಅಭಿವೃದ್ಧಿಯ ಪರ್ವಕಾಲ ಎಂದೇ ಕರೆಯಲಾಗುತ್ತಿದೆ. ಅದರಲ್ಲೂ ಆರ್ಥಿಕ ಕ್ಷೇತ್ರದ ಪ್ರಗತಿ ಮತ್ತು ಸುಧಾರಣೆಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾವೆ. ಹಾಗಾದರೆ ಆರ್ಥಿಕ ಪ್ರಗತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ವಿನೂತನವಾದಂಥ ಸ್ಪರ್ಶವನ್ನು ನೀಡಿತು, ಈ 12 ವರ್ಷಗಳಲ್ಲಿ ಕೊಟ್ಟ ಆದ್ಯತೆಗಳೇನು ಎಂಬ ಬಗ್ಗೆ ಮಾಹಿತಿ ನೀಡ್ತಾ ನಮ್ಮ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಆರ್ ರತ್ನಮ್ಮನವರು. ಡಾಕ್ಟರ್ ಆರ್ ರತ್ನಮ್ಮನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ, ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಲವು ಕೃತಿಗಳನ್ನು ಮತ್ತು ಲೇಖನಗಳನ್ನು ಬರೆದಿರತಕ್ಕಂಥ ಇವರು ಆರ್ಥಿಕ ಚಿಂತಕಿಯಾಗೂ ಕೂಡ ಹೆಸರು ಮಾಡಿದ್ದಾರೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ವಿಷಯ ಕುರಿತಂತ ಚರ್ಚೆಗೆ ನಾನು ಡಾಕ್ಟರ್ ಆರ್ ರತ್ನಮ್ಮನವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: 12 ವರ್ಷ ಯಶಸ್ವಿ ವರ್ಷ, ಇದನ್ನ ಅಭಿವೃದ್ಧಿಯ ಪರ್ವಕಾಲ, ಹೊಸ ಶಕೆ ಅಂತ ಕೂಡ ಅನೇಕ ಜನ ತಮ್ಮಂಥ ತಜ್ಞರು ಕರೀತಾ ಇದ್ದಾರೆ. ಈ 12 ವರ್ಷ ಕೇಂದ್ರ ಸರ್ಕಾರದ ಒಟ್ಟು ಸುಧಾರಣಾ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಚಿತ್ರಣವನ್ನು ನೀವು ಕೊಡ್ಲಿಕ್ಕೆ ಸಾಧ್ಯನಾ?
3: ಖಂಡಿತ ಸರ್. 2014 ಈಗ 2026 ಈ ಅವಧಿ ಗಮನಿಸಿದಾಗ ಬಹುಶಃ ನಮ್ಮ ಭಾರತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳೇ ಮುಂದೆ ನಮ್ಮ ಭಾರತ ವಿಶ್ವದ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವ ಜಾರಿಗೆ ಬಂದ GST ಇರಬಹುದು, ಅದರ ಜೊತೆಗೆ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಲ್ಲಾದ ಬಹುಮಟ್ಟಿನ ಸುಧಾರಣೆ, ಜೊತೆಗೆ ನಮ್ಮ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿ, ಇದು ವಿಶ್ವದಲ್ಲಿ ನಮ್ಮ ಭಾರತ ಮೊದಲ ಸ್ಥಾನವನ್ನು ಪಡೆದಿದೆ ನಮ್ಮಲ್ಲಿ ನಗದುರಹಿತ ಒಂದು ಹಣದ ವರ್ಗಾವಣೆ ದೃಷ್ಟಿಯಿಂದ. ಜೊತೆಗೆ ನಮ್ಮಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ ಭಾರತ, ಜೊತೆಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ನಮ್ಮಲ್ಲಿ ಹೆದ್ದಾರಿಗಳಿರ್ಬೋದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣಗಳಿರ್ಬೋದು, ಬಂದರುಗಳು, ಅಥವಾ ನಾವು ಭಾರತಮಾಲಾ ಸಾಗರಮಾಲಾ ಯೋಜನೆಗಳು, ಹೀಗೆ ವೇಗವಾಗಿ ನಮ್ಮಲ್ಲಿ ಸಾರಿಗೆಯ ಒಂದು ವ್ಯವಸ್ಥೆ ಇರಬಹುದು, ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರ, ಅದರ ಜೊತೆಗೆ ನಾವು ಸ್ಟಾರ್ಟ್ಅಪ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, MSMEಗಳ ಅಭಿವೃದ್ಧಿ ಇರಬಹುದು, ಇವುಗಳ ಮೂಲಕ ನಮ್ಮಲ್ಲಿ ಎಲ್ಲರೂ ಒಳಗೊಳ್ಳುವಿಕೆಯ ಮೂಲಕ ನಾವು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡೋಕ್ಕೆ ಸಾಕಷ್ಟು ಮುನ್ನುಡಿ ಹಾಕಿರುವಂತಹ ಯೋಜನೆಗಳಾಗಿದೆ.
2: ಸಬ್ಕಾ ವಿಕಾಸ್
3: ಅಂತ ಹೇಳ್ಬೋದು.
2: ಒಂದು ಅಭಿವೃದ್ಧಿ ಇಡೀ ದೇಶದ ಜನರನ್ನ ಒಳಗೊಂಡು ಮುನ್ನಡಿಬೇಕದು,
3: ಹೌದು,
2: ಅಥವಾ ಅದು ಸಾಕಾರ ಆಗ್ಬೇಕು,
3: ಹೌದು.
2: ಅದು ಈ 12

0: ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಬಳಸ್ತಾ ಇದ್ದಂತ ಈ ಪದಗಳಿಗೆ ಒಂದ್ ರೀತಿ ಒತ್ತಾಸೆಯಾಗಿದೆ.
1: ನಿಜ ಸರ್, ವ್ಯಕ್ತಿಯಿಂದ ಸಮಾಜ ಸರ್. ಯಾಕೆಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ನೇರವಾಗಿ ಆರ್ಥಿಕತೆಯಲ್ಲಿ ಪಾಲ್ಗೊಂಡಾಗ, ಭಾಗವಹಿಸಿದಾಗ, ಆತ ಸ್ವಾವಲಂಬಿ ಆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗತ್ತೆ. ಈ ಅಂಶವನ್ನೇ ಗಮನದಲ್ಲಿಟ್ಕೊಂಡು ತಳಮಟ್ಟದ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಅನೇಕ ಆರ್ಥಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದ್ದು ಈ ಒಂದು ಸರ್ಕಾರದ ಸಾಧನೆಯೇ ಅಂತ ಹೇಳ್ಬಹುದಾಗಿದೆ.
0: ನನಗೆ ಇಲ್ಲಿ ಆರ್ಥಿಕ ಪ್ರಗತಿಗೆ ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಆರ್ಥಿಕ ಪ್ರಗತಿನೇ, ಆದರೆ ಒಟ್ಟು 12 ವರ್ಷಗಳ ಒಂದು ಚಿತ್ರ, ಸಮಗ್ರ ಭಾರತದ ಚಿತ್ರಣ ಅಂದಾಗ ಅಲ್ಲಿ ಸಾಮಾಜಿಕ, ರಾಜಕೀಯ,
1: ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಮ್ಮಲ್ಲಿ ಮತ್ತು ಸಾಂಸ್ಕೃತಿಕವಾಗಿರ್ಬೋದು, ರಕ್ಷಣಾ ದೃಷ್ಟಿಯಿಂದ ಇರ್ಬೋದು, ವಿಶ್ವದಲ್ಲಿರುವಂತ ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದರ ಒಂದು ಪಾಲ್ಗೊಳ್ಳುವಿಕೆ, ಇದರ ಸ್ಥಾನಮಾನ ಹೀಗೆ ನಾವು ಸಮಗ್ರವಾಗಿ ಗಮನಿಸ್ಕೊಂಡು ಹೋದಾಗ ಅನೇಕ ಯೋಜನೆಗಳು ಸಾಕಷ್ಟು ಪ್ರಗತಿಗೆ ಕಾರಣವಾಗಿದೆ. ಕೆಲವು ಕಾರ್ಯಕ್ರಮಗಳಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಇರಬಹುದು, ಅದರ ಜೊತೆಗೆ ಉಜ್ವಲ ಯೋಜನೆ, ನಮಗೆಲ್ಲ ಗೊತ್ತಿದೆ ಹೆಣ್ಮಕ್ಕಳ ಸಲುವಾಗಿ ಬಡ ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಉಚಿತ LPG ಗ್ಯಾಸ್ ವಿತರಣೆ ಇರ್ಬೋದು, ಅವರ ಆರೋಗ್ಯ ಸಂರಕ್ಷಣೆಗೆ ತಂದ ಉಜ್ವಲ ಯೋಜನೆ, ಹಾಗೂ ನಮ್ಮ ರೈತರ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಅಥವಾ ನಮಗೆ ಈಗಾಗಲೇ ಗೊತ್ತಿದೆ ನಮ್ಮ ರೈತರ ಒಂದು ನಿಧಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ 6,000 ರೂಗಳ ಆರ್ಥಿಕ ಸಹಾಯ ಇರಬಹುದು. ಅದ್ರ ಜೊತೆಗೆ ಅಂದ್ರೆ ನಮ್ಮಲ್ಲಿ DBT ಅಂತ ನೇರ ಹಣ ವರ್ಗಾವಣೆ, ನಮ್ಮಲ್ಲಿ ಆರೋಗ್ಯ ಸಂರಕ್ಷಣೆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಗಳಿರ್ಬೋದು, ಮುದ್ರಾ ಯೋಜನೆ, ಇದರ ಬಗ್ಗೆ ಬಹಳಷ್ಟು ನಮ್ಮಲ್ಲಿ ಎಲ್ಲರ ಒಳಗೊಳ್ಳುವಿಕೆಗೆ ಇದೊಂದು ಉತ್ತಮವಾದಂತಹ ಯೋಜನೆ. ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಅತಿ ಮುಖ್ಯವಾದ ಯೋಜನೆ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಇರ್ಬೋದು, PM ಆವಾಸ್ ಯೋಜನೆ, ಪ್ರತಿಯೊಬ್ಬರಿಗೂ ಸಹ ಮನೆ ನಿರ್ಮಾಣ ಅದರ ಮುಖ್ಯ ಗುರಿ ಆಗಿದೆ. ಅಂದ್ರೆ ಎಲ್ಲರಿಗೂ ಮನೆ ಗುರಿ ಹೊಂದಿದಂತಹ PM ಆವಾಸ್ ಯೋಜನೆ ಇರ್ಬೋದು, ಸ್ಕಿಲ್ ಇಂಡಿಯಾ. ಈಗ ನಮ್ಮಲ್ಲಿ ಇಂದು ಮುಖ್ಯವಾಗಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯ ಇರುತ್ತೆ. ನೋಡಿ, 1,000-1,00,000 ಉದ್ಯೋಗಗಳು ಖಾಲಿ ಇದೆ, ಆದರೆ ಆ ಉದ್ಯೋಗ ಮಾಡಕ್ಕೆ ಬೇಕಿರುವಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇರೋದು ಮುಖ್ಯವಾದ ಕಾರಣ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವಶ್ಯವಿರುವಂತ ಎಲ್ಲರಿಗೂ ಸಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ, ಅವರಿಗೆ ಹಣಕಾಸಿನ ಸಹಾಯ, ಸಾಲ ಸೌಲಭ್ಯಗಳು, ಸಬ್ಸಿಡಿ, ಜೊತೆಗೆ ತಂತ್ರಜ್ಞಾನದ ನೆರವು, ಮಾರುಕಟ್ಟೆ, ಹೀಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಸರ್ಕಾರ ಸಹಕಾರವನ್ನ ಕೊಡ್ತಾ ಇದೆ, ನೆರವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಶುದ್ಧ ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಇರ್ಬೋದು, ಘರ್ ಘರ್ ಮೇ ನಲ್ ಅಥವಾ ಗಂಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ, ವಿದೇಶಾಂಗ ನೀತಿ ಇರ್ಬೋದು, ಹೀಗೆ ಓವರ್ಆಲ್ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಸಾಕಷ್ಟು ಯೋಜನೆಗಳು ನಮ್ಮ ಇಡೀ ಭಾರತವನ್ನ ಶರವೇಗದಲ್ಲಿ ಮುನ್ನಡೆಯುವಲ್ಲಿ ಪ್ರಮುಖ ಪಾತ್ರಗಳು ವಹಿಸ್ತಾ ಇದೆ.
0: ಒಟ್ಟು ಕಾರ್ಯಕ್ರಮಗಳ ಒಂದು ಪಟ್ಟಿನೇ ಕೊಟ್ಬಿಟ್ರಿ. ಈಗ ಪ್ರತಿ ಕಾರ್ಯಕ್ರಮದ ಸಮಗ್ರ ವಿವರಣೆಯನ್ನ ನೋಡ್ತಾ ಹೋಗೋಣ. ಡಿಜಿಟಲ್ ಕ್ರಾಂತಿ ಅಂತೂ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದ್ ಕಡೆ ಓದ್ತಾ ಇದೆ, 140 ಕೋಟಿಗೂ ಹೆಚ್ಚು ಜನ ಈ ಡಿಜಿಟಲ್ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ದೊಡ್ಡ ಕ್ರಾಂತಿ ಇದು.
1: ಹೌದು ಸರ್.
0: ಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ.
1: ಮುಖ್ಯವಾಗಿ ನಮ್ಮಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಸುಧಾರಣೆ ಅಂತ ಹೇಳ್ಬೋದು. ಅದು ಸರ್ಕಾರ, ಉದ್ಯಮಗಳು ಮತ್ತು ನಾಗರಿಕರ ನಡುವೆ ಸೇವೆಗಳ ವಿತರಣೆಯು ಶೀಘ್ರವಾಗಿ, ಸುಲಭವಾಗಿ, ಪಾರದರ್ಶಕವಾಗಿ ನಡೆಯುವ ಸಲುವಾಗಿ ಜಾರಿಗೆ ತಂದ ಯೋಜನೆಯೇ ಡಿಜಿಟಲ್ ಕ್ರಾಂತಿ. 2015 ನಮ್ಗೆಲ್ಲ ಗೊತ್ತಿದೆ ಜಾರಿಗೆ ತರಲಾಯಿತು. ಇದು ಈ ಡಿಜಿಟಲ್ ವಲಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಸರ್ಕಾರಿ ಸೇವೆಗಳನ್ನ ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂತದ್ದು ಮುಖ್ಯವಾದ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮಲ್ಲಿ ಈ UPI ಇರ್ಬೋದು, ಈ UPI ಸೇವೆ ಅಂದ್ರೆ ನಗದು ರಹಿತ ವಹಿವಾಟುಗಳಲ್ಲಿ ನಮ್ಮ ಭಾರತ ಇಂದು ಮುಂಚೂಣಿಯ ರಾಷ್ಟ್ರ ಆಗಿದೆ ಅಂದ್ರೆ ಈ ಡಿಜಿಟಲ್ ಕ್ರಾಂತಿನೇ ಮುಖ್ಯವಾದಂತ ಕಾರಣ. ನಮ್ಮಲ್ಲಿ ನೋಡಿ, ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿ ಇರಬಹುದು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು, ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಪ್ರತಿಯೊಬ್ಬ ಜನಸಾಮಾನ್ಯರು, ನಾಗರಿಕರೂ ಸಹ ಇಂದು ಸುಲಭವಾಗಿ ಡಿಜಿಟಲ್ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಾವು ಬರೀ ಹೇಗಾಗತ್ತೆ, ಇದು ಹೇಗೆ ಸಾಧ್ಯ ಆಗತ್ತೆ, ಪಾಪ ಅನಕ್ಷರಿಸ್ತಿರ್ತಾರೆ, ನಮ್ಮ ಹಳ್ಳಿಯಲ್ಲಿ ಯಾವುದೋ ಒಂದು ಸಂತೆಯಲ್ಲಿ ಮಾರುವಂತ 80 ವರ್ಷದ ಅರ್ಜಿ ಮಾರ್ತಿರ್ತಾರೆ, ಏನೆಲ್ಲೋ ಅವ್ರಿಗೆಲ್ಲ ಹೆಂಗಾಗತ್ತೆ ಅಂತ ನಾವು ಬಹಳ ಆಶ್ಚರ್ಯವಾಗಿದ್ವಿ. ಬಟ್ ಈಗ ನೋಡ್ತಿದ್ದಾಗ ಬಹುಶಃ ಪ್ರತಿಯೊಬ್ಬರು ಸಹ ನಮ್ಮಲ್ಲಿ QR ಕೋಡ್ ಇಟ್ಕೊಂಡು, ಸ್ಕ್ಯಾನರ್ಸ್ ಇಟ್ಕೊಂಡು, ಸೊಪ್ಪ ಮಾರೋ ಅಜ್ಜಿಯಿಂದ ಹಿಡಿದು
0: ವ್ಯಾಪಾರಸ್ಥರು ಅಥವಾ ಸಾಮಾನ್ಯ ಗ್ರಾಹಕ ಕೂಡ
1: ಬಳಕೆಯನ್ನ ಮಾಡ್ತಿರೋದು ನೋಡಿದಾಗ ಬಹುಶಃ ನೋಡಿ ಹೇಗೆ ಕನಸು ನನಸಾಯ್ತು ಅನ್ನೋದು ಬಹಳ ಸಾಕ್ಷಿ ಇದೆ ನಮ್ಗೆ. ಅದರ ಜೊತೆಗೆ ನಮ್ಮಲ್ಲಿ ಜಾಮ್ ಅಂತ, ಜಾಮ್ ಅಂದ್ರೆ ಒಂದು ಜನ್ಧನ್, ಆಧಾರ್, ಏ ಅಂದ್ರೆ ಆಧಾರ್, ಎಂ ಅಂದ್ರೆ ಮೊಬೈಲ್. ಅಂದ್ರೆ ಹೇಗೆ ನಾವು ಜನ್ಧನ ಜನರಿಗೆ ನಾವು ಹಣ ವರ್ಗಾವಣೆ ಮಾಡಿದಾಗ ಮೊದಲು ಪಾರದರ್ಶಕತೆ ಇರಲಿಲ್ಲ, ವಂಚನೆ ಅಥವಾ ಸೋರಿಕೆ ಆಗ್ತಿತ್ತು, ಭ್ರಷ್ಟಾಚಾರ ಆಗ್ತಿತ್ತು. ಸೊ ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಯಾರು ನಿಜವಾದ ಫಲಾನು

0: ಫಲಾನುಭವಿಗಳು ಅವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಯೋಜನೆಗಳು ಇದರ ಮೂಲಕ ಬಹಳ ಸುಲಭೀಕರಣ ಸರಳೀಕರಣ ಆಯಿತು ಅಂತ ಹೇಳ್ಬೋದಾಗಿದೆ.
1: ಈ ಜನಧನ್ ಅಂದ ಕೂಡಲೇ ಎಷ್ಟು ಮಟ್ಟಿಗೆ ಅದು ಜನರನ್ನ ಪ್ರಭಾವಿಸ್ತು ಅಂತ ಅಂದ್ರೆ, ಬ್ಯಾಂಕ್ಗಳ ಕಡೆ ತಿರುಗಿ ನೋಡದೇ ಇದ್ದವರು ಕೂಡ ಹೋಗಿ ಕ್ಯೂ ನಿಂತ್ಕೊಳ್ಳೋ ಜನಧನ್ ಖಾತೆ ಓಪನ್ ಮಾಡೋದಕ್ಕೆ.
0: ನಿಜ,
1: ಅದು ಬಹುಶಃ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ನಾವು ಇನ್ನೂ ಮಾತಾಡುವ ಸಂದರ್ಭದಲ್ಲೇನೆ ಜನಧನ್ ಯೋಜನೆ ಆ ಲಿಟ್ರಸಿನ ಸಾಕಾರ.
0: ಹೌದು ಸರ್, ಖಂಡಿತ. ಯಾಕಂದ್ರೆ ಎಷ್ಟು ಸಂತೋಷ ಅನ್ಸುತ್ತೆ, ಪ್ರತಿಯೊಬ್ಬರೂ ಸಹ ಇಂದು ಬ್ಯಾಂಕ್ ಖಾತೆಗಳ ಮೂಲಕವೇ, ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಇದು ಬಹಳಷ್ಟು ಜನಪ್ರಿಯ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ ಸರ್, ಇದು ಡಿಜಿ ಲಾಕರ್, ಇವಾಗ ನಾವು ಪ್ರತಿಯೊಂದು ಮಾಸ್ಕ್ ಕಾರ್ಡ್ಗೆ ನಾವು ನಿಂತ್ಕೋಬೇಕಾಗಿತ್ತು ಅಥವಾ ಸಾಕಷ್ಟು ಆ ಬಗ್ಗೆ ಗೊಂದಲಗಳಿತ್ತು. ಆದ್ರೆ ಈಗ ನಮ್ಮ ಡಿಜಿ ಲಾಕರ್ ಬಂದು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳಿರಬಹುದು ಅಥವಾ ಆಮೇಲೆ ವಾಹನ ಪರವಾನಗಿಗಳಿರಬಹುದು, ಪ್ರತಿಯೊಂದು ನಾವು ಸರ್ಕಾರಿ ದಾಖಲೆಗಳನ್ನ ನಾವು ಡಿಜಿಟೀಕರಣದ ಮೂಲಕವೇ ನಾವು ಪಡೆಯೋದಕ್ಕೆ ಅವಕಾಶ ಇದೆ.
1: ಆರ್ಥಿಕ ಪ್ರಗತಿಯಿಂದಾಗ ಕೇವಲ ಹಣಕಾಸು ಅಥವಾ ವ್ಯವಹಾರ ವ್ಯಾಪಾರ ಅಷ್ಟೇ ಅಲ್ಲ,
0: ಹೌದು
1: ಶಿಕ್ಷಣನ ಕೂಡ ಮುಖ್ಯ ಆಗುತ್ತೆ. ಒಂದು ಬಹಳ ದೊಡ್ಡ ಮಾನದಂಡನೆ ಶಿಕ್ಷಣ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪೂರಕವಾಗಿ ಅದಕ್ಕೆ ಕೆಲಸ ಮಾಡುತ್ತೆ.
0: ಅದಕ್ಕೆ ಈ ಶಿಕ್ಷಣ ಅಂತೀವಿ ಸರ್. ಈ ಎಜುಕೇಶನ್ ಅಂದ್ರೆ ಇವಾಗ ನಮ್ಮೆಲ್ಲರೂ ಆನ್ಲೈನ್ ಮೂಲಕವೇ ಅಥವಾ ತಮ್ಮ ಒಂದು ಮೊಬೈಲ್ ಮೂಲಕವೇ ಮತ್ತು ಶಿಕ್ಷಣ ಒಂದು ಕ್ಷೇತ್ರದ ವಿಸ್ತರಣೆ ಆಗ್ತಿದೆ. ನಾನು ಮನೇಲಿ ಕೂತ್ಕೊಂಡು ಯಾವುದೇ ಪದವಿ ಪಡ್ಬೋದು, ಓದ್ಕೋಬಹುದು, ತಿಳ್ಕೊಳ್ಬಹುದು, ಜ್ಞಾನಾರ್ಜನೆ ಮಾಡಬಹುದು. ಇವೆಲ್ಲ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯೂ ಆಗಿದೆ ಅಂತ ಹೇಳ್ಬಹುದು ಸರ್, ಈ ಒಂದು ಡಿಜಿಟಲೀಕರಣದಿಂದ. ಅದ್ರ ಜೊತೆಗೆ ನಮ್ಮಲ್ಲಿ ಈ ನ್ಯಾಮ್ ಬಹಳ ಇದು ಫೇಮಸ್ ಇದೆ. ಈ ನ್ಯಾಮ್ ಅಂದ್ರೆ ನಮ್ಮಲ್ಲಿ ಹೇಗೆ ಇದು ರೈತರಿಗೆ ವಿಶೇಷವಾಗಿ ಒಂದು ಮಾರುಕಟ್ಟೆಯ ಅಭಿವೃದ್ಧಿ, ರೈತರು ಸಹ ತಮ್ಮ ಆನ್ಲೈನ್ ವ್ಯವಹಾರದ ಮೂಲಕ ಅವರು ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ತಮ್ಮ ಕೃಷಿ ವಸ್ತುಗಳನ್ನ ತರಕಾರಿ ಸೊಪ್ಪಿನಿಂದ ಹಿಡಿದು ಅಥವಾ ಹಣ್ಣು ತರಕಾರಿಯಿಂದ ಮಾರುವಂತಹ ಒಂದು ಸುಲಭ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ಅವರು ಡಿಜಿಟಲ್ ವ್ಯವಹಾರಗಳ ಮೂಲಕ ಸಾಕಷ್ಟು ಅವರ ಮಾರುಕಟ್ಟೆ ಕ್ಷೇತ್ರದ ವೃದ್ಧಿಯ ಜೊತೆಗೆ ಹಣ ಅಥವಾ ಅವರ ಆದಾಯ ಗಳಿಕೆಯಲ್ಲೂ ಸಹ ಇದು ಮುಖ್ಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಡಿಜಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಭಾರತ್ ನೆಟ್ ಅಂತ, ಬರೀ ನಾವು ನಗರಗಳು ಪಟ್ಟಣಗಳು ಇಲ್ಲಿ ಮಾತ್ರ ನಮಗೆ ಇಂಟರ್ನೆಟ್ ಸೌಕರ್ಯ ಅಥವಾ ಇವೆಲ್ಲ ಸಾಧ್ಯ ಆಗತ್ತೆ ಅಂತ. ಸೊ ಈ ಸಲುವಾಗಿ ಭಾರತ್ ನೆಟ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಹ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡ್ತಿದೆ. ಅಂದ್ರೆ ಇಲ್ಲಿ ಬ್ರಾಡ್ ಬ್ಯಾಂಡ್ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ನಮ್ಮ ನಗರ ಹಳ್ಳಿಗಳಿರುವ ಅಂತರವನ್ನು ಸಹ ಕಡಿಮೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಹೇಳಿದ್ವಲ್ಲ ಸರ್, ಈ ಆರೋಗ್ಯ ಅಥವಾ ನಮ್ಮಲ್ಲಿ ಟೆಲಿಮೆಡಿಸಿನ್ ಇರ್ಬೋದು ಅಥವಾ ನಮ್ಮಲ್ಲಿ ಶಿಕ್ಷಣ ಇರ್ಬೋದು ಅಥವಾ ನಾವು ಇವಾಗ ಯೂಟ್ಯೂಬ್ ಅಲ್ಲಿ ಅಥವಾ ನಾವು ಏನೇ ನಮ್ಗೆ ಬೇಕಿರುವಂತಹ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಾವು ಹೇಗೆ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದಾಗಿದೆ, ನಮ್ಗೆ ಬೇಕಿರೋ ದಾಖಲೆಗಳನ್ನ ತರಿಸ್ಕೊಳ್ಬಹುದು ಅಥವಾ ಮಾಡ್ಕೊಳ್ಳೋದಕ್ಕೆ ತುಂಬಾ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ನಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಸೇವೆಗಳು, ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು ಅಥವಾ ನಮ್ಮ ಭೂ ದಾಖಲೆಗಳಿರ್ಬೋದು, ಜನ್ಮ ಮರಣ ಪ್ರಮಾಣ ಪತ್ರಗಳಿರ್ಬಹುದು, ಇವೆಲ್ಲವನ್ನು ಸಹ ನಾವು ಪಡೆಯೋದಕ್ಕೆ ನನ್ನ ಮೊಬೈಲಲ್ಲೇ ಅಥವಾ ನಮ್ಮ ಮನೆ ಬಾಗಿಲಿಗೆ ನನ್ನ ಜೊತೆಗೆ ಇರೋದಕ್ಕೆ ಅಂದ್ರೆ ಇವು ಡಿಜಿಟಲ್ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ
1: ಸುಧಾರಣೆಗಳಿಗೆ.
0: ಹೌದು ಸರ್,
1: ಇವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ, ಹಾಗೆಯೇ ರೈತರ ಬದುಕು ಹಸನಾಗುವಂಥದ್ದು, ಆಮೇಲೆ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದಂಥ ಜನ. ಈಗ ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಜಿ ಎಸ್ ಟಿ ಬಗ್ಗೆ ಆಗ್ಲೇ ಪ್ರಸ್ತಾವ ಮಾಡಿದ್ರಿ ತಾವು, ಒಂದು ದೇಶ ಒಂದು ತೆರಿಗೆ,
0: ಒಂದು ದೇಶ ಒಂದು ತೆರಿಗೆ,
1: ಅದು ಜಗತ್ತಿನ ಗಮನ ಸೆಳೆದಂತ ಮತ್ತೊಂದು ಕಾರ್ಯಕ್ರಮ ಭಾರತದ ಮೂಲಕ.
0: ಜಿ ಎಸ್ ಟಿ ಸರ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಮ್ಮಲ್ಲಿ ಡಜನ್ ಗಟ್ಟಲೆ ಪರೋಕ್ಷ ತೆರಿಗೆಗಳಿದ್ವು ಸರ್. ನಮ್ಮಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ತೆರಿಗೆಗಳಲ್ಲಿ ಎರಡು ವಿಧ.
1: ಹೌದು, ಆಯಾ ರಾಜ್ಯ ಸೀಮಿತ.
0: ಹೌದು ಸರ್,
1: 500ಕ್ಕೂ ಹೆಚ್ಚು ತೆರಿಗೆಗಳು ಅಂತೆಲ್ಲ ಓದ್ತಾ ಇದ್ದೆ ನಾನು.
0: ಹೌದು ಸರ್, ಖಂಡಿತ. ಎಲ್ಲರಿಗೂ ಎಷ್ಟೊಂದು ಒತ್ತಡ ಅಥವಾ ತುಂಬಾ ಭಾರ ನಮ್ಮ ಜನರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು ಜಿ ಎಸ್ ಟಿನ ಅಳವಡಿಸಿಕೊಂಡು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದಾಗ, ಸೊ ನಮ್ಮ ಭಾರತವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನದ ಫಲವಾಗಿ ಈ ಜಿ ಎಸ್ ಟಿಯನ್ನು 2017ರಲ್ಲಿ ಜಾರಿಗೆಗೊಳಿಸಲಾಯಿತು. ಅಂದ್ರೆ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಜಾರಿಗೊಳಿಸಲಾದ ಯೋಜನೆಯೇ ಜಿ ಎಸ್ ಟಿ ಅಂತ ಹೇಳ್ಬೋದು. ಈ ಜಿ ಎಸ್ ಟಿ ನೋಡಿ ನಮ್ಗೆ ಗಮನಿಸಿದಾಗ ಅತ್ಯಲ್ಪ ಅವಧಿಯಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸಿದ ತೆರಿಗೆಗಳಲ್ಲಿ ಈ ಜಿ ಎಸ್ ಟಿನೂ ಒಂದಾಗಿದೆ. ಈಗ ಮೊದಲೆರಡ ಸ್ಥಾನ ಜೊತೆಗೆ ಮೂರನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಳ್ಳುವ ಮಟ್ಟಿಗೆ ನಮ್ಮಲ್ಲಿ ಜಿ ಎಸ್ ಟಿಯಿಂದ ಹೆಚ್ಚು ಆದಾಯ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 2017-18ರಲ್ಲಿ 9.5 ಲಕ್ಷ ಕೋಟಿ ಆದಾಯ ಜಿ ಎಸ್ ಟಿಯಿಂದ ಬಂದಿದ್ರೆ 2022-23ನೇ ಒಂದು ಸಾಲಿನಲ್ಲಿ 19.5 ಲಕ್ಷ ಕೋಟಿ ಏರಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಹೌದು ಸರ್. ಮತ್ತೆ ಏಪ್ರಿಲ್ 2020 2026 2.42 ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಗಮನಿಸಿದಾಗ ಇದೊಂದು ಸ್ಥಿರ ಬೆಳವಣಿಗೆ ಅಂತ, ಮೊದಲು ಫ್ಲಕ್ಚುಯೇಷನ್ಸ್ ನಮ್ಮಲ್ಲಿ ಇತ್ತು.

0: ಒಂದು ಸ್ಥಿಮಿತತೆ, ಆರ್ಥಿಕ ಸ್ಥಿಮಿತತೆ, ಪ್ರಗತಿ ಸಾಧಿಸಬೇಕು ಅಂದರೆ ನಮಗೆ ಸ್ಥಿರ ಆದಾಯ ಬರೋದು ಬಹಳ ಮುಖ್ಯ. ಸೊ ಈ ಒಂದು ಸ್ಥಿರ ಆದಾಯವನ್ನು ತಂದುಕೊಡುವಲ್ಲಿ ಜಿ ಎಸ್ ಟಿ ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ವ್ಯಾಪಾರ ವಾಣಿಜ್ಯದಲ್ಲಿ ಸೋರಿಕೆ,
0: ಹೌದು ಸರ್, ಸೋರಿಕೆ ಆಗ್ತಿತ್ತು,
1: ವಂಚನೆ,
0: ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ವಂಚನೆ, ಬಹುತೇಕವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲಾ ವ್ಯಾಪಾರಿಗಳು ಇಂದು ಬಹುತೇಕವಾಗಿ ತೆರಿಗೆ ಜಾಲಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಈ ಮೂಲಕ ನಮ್ಮಲ್ಲಿ ಯಾಕೆ ಅಂದ್ರೆ ಇದೆ ಸೇಮ್ ಡಿಜಿಟಲ್ ವ್ಯವಹಾರಗಳು ಮತ್ತೆ ಅಧಿಕೃತ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಇವೆಲ್ಲವೂ ಸಹ ಪಾರದರ್ಶಕತೆ ಇರೋದ್ರಿಂದ ಯಾರ್ಯಾರು ನಿಗದಿತ ಆದಾಯಕ್ಕಿಂತ ಹೆಚ್ಚು ಪಡೀತಾರೋ ಅವರೆಲ್ಲರೂ ಸಹ ಇಂದು ತೆರಿಗೆಯ ಒಂದು ಜಾಲಕ್ಕೆ ಅಥವಾ ಒಳಪಟ್ಟಿದ್ದಾರೆ. ಈ ಮೂಲಕ ತಂತಾನೇ ದೇಶದ ಆದಾಯ ಹೆಚ್ಚಾಗುವಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಕೊಡುಗೆ ಬಹಳ ದೊಡ್ಡದಿದೆ.
0: ಹೌದು ಸರ್.
1: ಹಾಗಾಗಿ ಕೇಂದ್ರ ಸರ್ಕಾರ ಈ 12 ವರ್ಷಗಳ ಅವಧಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅವಕಾಶವನ್ನು ಕೊಡ್ತು. ಎಂಎಸ್ಎಂಇಗಳು, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ನಿಂತರು. ಇದ್ರ ಬಗ್ಗೆ ಒಂದಷ್ಟು.
0: ನಮ್ಮಲ್ಲಿ ಕೃಷಿ ದೇಶದ ಬೆನ್ನೆಲುಬು, ನಮಗೆ ಕೃಷಿಗೆ ಸಾಕಷ್ಟು ನಮ್ಮಲ್ಲಿ ಹೆಚ್ಚು ಉದ್ಯೋಗದಲ್ಲಿ ನಿಂತಿದ್ದಾರೆ.
1: ಕೈಗಾರಿಕೆ ಮಾಡಿ,
0: ಆದ್ರೆ ಈಗ ನಮ್ಮಲ್ಲಿ ಕೃಷಿಗೆ ಮೂಲಾಧಾರ ನಮ್ಮ ಕೈಗಾರಿಕೆಗಳು ಆಗಿದೆ ಅಂತ ಹೇಳ್ಬೋದು. ನಮ್ಗೆಲ್ಲ ಈ ಕೈಗಾರಿಕೆಗಳು ನಮ್ಮ ದೇಶದ ಮೂಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದು ದೇಶ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ.
1: ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೂಳೆಗಳು
0: ಗಟ್ಟಿಯಿರ್ಬೇಕು. ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಸೊ ಆ ದೇಶ ಕೈಗಾರಿಕಾ ದೃಷ್ಟಿಯಿಂದ ಅದು ಬಲಿಷ್ಠವಾದಾಗ ಮಾತ್ರ ಪ್ರಗತಿ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಸರಂಶೇಶ್ವರಯ್ಯವರು ಕೈಗಾರಿಕೀಕರಣ ಮೇಲ್ಮ ವಿನಾಶ ಅಂತ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಬೃಹತ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಆದ್ರೆ ಈ ಒಂದು ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ದೊಡ್ಡ ಬೃಹತ್ ಕೈಗಾರಿಕೆಗಳು, ಕಾರ್ಪೊರೇಟ್ ವಲಯದ ಜೊತೆಗೆ ನಮ್ಮಲ್ಲಿ ಎಂಎಸ್ಎಂಇ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ ಎಂಎಸ್ಎಂಇ ನಮ್ಮಲ್ಲಿ ಈ ಕೊಡುವಾಗ ಸಾಲವನ್ನ ಇದು 4 ಭಾಗ ಮಾಡಿದೆ. ಅದೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ಶಿಶು, ಕಿಶೋರ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ ಸಾಲವನ್ನ 4 ವರ್ಗ ಮಾಡಿದೆ. ಏನು ಈ ಶಿಶು ಅಂದ್ರೆ ಆಗ ತಾನೇ ಒಂದು ಹುಟ್ಟಿದಂತಹ ಸ್ಥಾಪನೆಯಾದ ಕೈಗಾರಿಕೆಗಳು, ಇವುಗಳಿಗೆ ಸರ್ಕಾರ 50,000 ಸಾಲ ಸೌಲಭ್ಯವನ್ನು ನೀಡುತ್ತೆ. ಹೊಸದಾಗಿ ಸ್ಥಾಪನೆ ಆದಂತಹ ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ 50,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಇನ್ನು ಕಿಶೋರ್ ಅಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದಲ್ಲಿರುವಂತಹ ಒಂದು ಸಣ್ಣ ಕೈಗಾರಿಕೆಗಳಿಗೆ, ಹೌದು, ಆಗಿರುವಂತಹ ಕೈಗಾರಿಕೆಗಳಿಗೆ 50,000-5,00,000 ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ನಂತರ ತರುಣ್ ಅಂದ್ರೆ ಅದು ಯುವ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದ ಜೊತೆಗೆ, ಹೌದು ಸರ್, ಎಲ್ಲಿ ವಿಸ್ತರಣೆ ಉದ್ಯಮ ಸ್ಥಾಪನೆ ಜೊತೆ ವಿಸ್ತರಣೆ ಒಂದು ಸಣ್ಣ ಕೈಗಾರಿಕೆಗಳಿಗೆ 5,00,000-10,00,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಮತ್ತೆ ತರುಣ್ ಪ್ಲಸ್ ಅಂತಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಈ ನಮ್ಮಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಪಡೆದು ಆ ಮುದ್ರಾ ಸಾಲಗಳನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡುವಂತಹ ಉದ್ಯಮಗಳಿಗೆ 10,00,000-20,00,000 ಸಾಲವನ್ನ ಕೊಡುತ್ತೆ. ಸೊ ಹೀಗೆ ಯಾರು ಸುಲಭವಾಗಿ ಅಥವಾ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರೋ ಸಾಲವನ್ನ, ಸೊ ಅವ್ರಿಗೆ ಹೆಚ್ಚು ಮೊತ್ತದ ಸಾಲವನ್ನು ಕೊಡುವ ಮೂಲಕ ಇನ್ನಷ್ಟು ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗಕ್ಕೆ, ಉದ್ಯಮ ವಿಸ್ತರಣೆಗೆ, ನಮ್ಗೆಲ್ಲ ಗೊತ್ತಿದೆ ಒಂದು ಉದ್ಯಮ ಸ್ಥಾಪನೆ ಆಯಿತು ಅಂದ್ರೆ 100,000 ಜನರಿಗೆ ಉದ್ಯೋಗಾವಕಾಶ ಸಿಗತ್ತೆ ಅಂತ ಅರ್ಥ. ಹೀಗೆ ವಿಸ್ತರಣೆ ಮೂಲಕ ಒಂದು ಉದ್ಯಮದ ಪ್ರಗತಿಯ ಜೊತೆಗೆ ಸಮಾಜ, ಸಮುದಾಯ ತಂತಾನೆ ಪ್ರಗತಿ ಆಗತ್ತೆ. ಸೊ ಈ ಸಲುವಾಗಿ ನಮ್ಮ ಸರ್ಕಾರ ಈ ಒಂದು ಮುದ್ರಾ ಸಾಲ ಸೌಲಭ್ಯವನ್ನು ಕೊಡ್ತಿರುವಂತದ್ದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ನಮ್ಮ ಈ ಮುದ್ರಾ ಸೌಲಭ್ಯ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಪ್ರಮುಖವಾದ ಯೋಜನೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮಲ್ಲಿ ಎಂಎಸ್ಎಂಇಗೆ 2014 8.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ರೆ 2024 27.23 ಲಕ್ಷ ಕೋಟಿಯಷ್ಟು ಸಾಲ ಏರಿಕೆ ಆಗಿರೋದು, ವಿಸ್ತರಣೆ ಆಗಿರೋದು ಒಂದು ಮುಖ್ಯವಾದ ಅಂಶ. ಜೊತೆಗೆ 2024-25 ನಮ್ಮಲ್ಲಿ 33.65 ಲಕ್ಷ ಕೋಟಿ ಸಾಲವನ್ನ ಮಂಜೂರಿಯನ್ನ ಮಾಡಲಾಗಿದೆ. ಅಂದ್ರೆ ನಮ್ಮಲ್ಲಿ ಯಾಕೆ ಅಂತಂದ್ರೆ, ಸೊ ಈ ಮೂಲಕ ನಮ್ಮಲ್ಲಿ ಸಣ್ಣ, ಸೂಕ್ಷ್ಮ, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ ಆಗಲಿ. ಯಾಕಂದ್ರೆ ದೇಶದ ಬೆನ್ನೆಲುಬು ಕೃಷಿ, ಅದರ ಜೊತೆಗೆ ನಮ್ಮ ಎಂಎಸ್ಎಂಇಗಳು ದೇಶದ ಬೆನ್ನೆಲುಬು ಆಗಿದೆ ಅಂತ ಹೇಳ್ಬೋದಾಗಿದೆ ಸರ್.
1: ಅದರಲ್ಲೂ ಈ ಎಂಎಸ್ಎಂಇಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದು, ಇಂಪಾರ್ಟೆನ್ಸ್ ಕೊಟ್ಟಿದ್ದು ಬಹುಶಃ ಕೋವಿಡ್ ನಂತರದ ಕೂಗು,
0: ಎಂಎಸ್ಎಗಳಿಂದ ಬಂದಂತ
1: ಕೂಗು. ಯಾಕೆಂದ್ರೆ ಆ ಟೈಮಲ್ಲಿ ಎಂಎಸ್ಎಂಇಗಳು ಸಂಪೂರ್ಣವಾಗಿ ನೆಲಕ್ಕೆ ನೆಲಕ್ಕೆ ಸಂದರ್ಭ, ಅದನ್ನ ಚೇತರಿಸಿಕೊಳ್ಬೇಕು ಅಂದ್ರೆ ಈ ಸಹಾಯ ಬೇಕೇ ಬೇಕಿತ್ತು.
0: ನೋಡಿ ಸರ್, ಈಗ ಎಂಎಸ್ಎಂಇಗಳು ನಮ್ಮ ಒಟ್ಟು ದೇಶೀಯ ಜಿಡಿಪಿಗೆ 31%+ ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇದೆ. ಮತ್ತೆ ನಮ್ಮ ಹೆಚ್ಚು ರಫ್ತು ಮಾಡ್ತಿರುವಂತ ವಸ್ತುಗಳಲ್ಲಿ ಎಂಎಸ್ಎಂಇ ವಸ್ತುಗಳ ಒಂದು ಪಾಲು

0: 48%ಕ್ಕಿಂತ ಹೆಚ್ಚಿದೆ. ಮತ್ತು ಒಟ್ಟು ಉದ್ಯೋಗಾವಕಾಶ ಸೃಷ್ಟಿಯಲ್ಲಿ ಸುಮಾರು 37.82 ಕೋಟಿಯಷ್ಟಕ್ಕಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನು ನಮ್ಮ MSME ನೀಡಿದೆ ಅಂತ ಹೇಳ್ಬೋದು. ನಮ್ಮ ಭಾರತದಾದ್ಯಂತ ನಮ್ಮಲ್ಲಿ ಒಂದು 8 ಲಕ್ಷಕ್ಕಿಂತಲೂ ಹೆಚ್ಚು MSME ಘಟಕಗಳು ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಅನೇಕ MSMEಗಳು ನೋಂದಾವಣೆಯನ್ನು ಮಾಡಿಕೊಂಡಿದೆ ಅಂದಾಗ ನಮ್ಮಲ್ಲಿ ಜನ ಹೇಗೆ ಒಂದು ಉತ್ತೇಜನ ಕೊಟ್ಟಾಗ ಹೇಗೆ ಮುಂದೆ ಬರ್ತಾರೆ, ಸ್ವಉದ್ಯೋಗ ಅಥವಾ ಉದ್ಯಮಶೀಲತೆ ಸ್ವಾವಲಂಬನೆ ಗಳಿಸೋಕ್ಕೆ ಹೇಗೆ ಪ್ರಯತ್ನಶೀಲರಾಗ್ತಾರೆ, ಆತ್ಮನಿರ್ಭರ ನಡೆಸೋದಕ್ಕೆ ಹೇಗೆ ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಯೋಜನೆ ಸರ್.
1: ಅಂದ್ರೆ ಈಗ ನಾವು ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ.
0: ಹೌದು ಸರ್, ಹೌದು.
1: ಬೇರೆ ದೇಶಗಳಿಗೆ ಎಷ್ಟೋ ಸಹಾಯ ಹಸ್ತವನ್ನ ಚಾಚಿರುವಂತ ಉದಾಹರಣೆಗಳಿದ್ದಾವೆ ಈ ಕಾರ್ಯಕ್ರಮಗಳ ಮೂಲಕ. ಈ ವಿದೇಶಗಳಿಗೆ ನೀಡುವಂತ ಸಹಾಯ ಅಥವಾ ವಿದೇಶಗಳಿಂದ ನಾವು ಪಡ್ಕೊಳ್ತಕ್ಕಂಥ ಸಹಾಯಕ್ಕೆ G20 ಅಥವಾ ವಿದೇಶಿ ನೇರ ಹೂಡಿಕೆ ಕೂಡ ಮುಖ್ಯ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಮೇಡಮ್.
0: ಯಾವ ದೇಶವೂ ಸ್ವಾವಲಂಬಿ ಅಲ್ಲ ಸರ್, ನಾವು ಪ್ರತಿಯೊಂದು ವಿಷಯದಲ್ಲೂ ಬೇರೆ ದೇಶದ ಮೇಲೆ ಅವಲಂಬನೆ ಆಗಲೇಬೇಕಾಗುತ್ತೆ. ನಾನು ಅಭಿವೃದ್ಧಿ ಸಾಧಿಸಬೇಕು, ಪ್ರಗತಿ ಸಾಧಿಸಬೇಕು, ಯೋಜನೆಗಳು ಬಹೋನ್ನತವಾಗಿದೆ, ಆದರೆ ಎಲ್ಲ ಯೋಜನೆಗಳನ್ನು ನಾನು ಜಾರಿಗೊಳಿಸಬೇಕು ಅಂದರೆ ಅತ್ಯಕ್ಕೆ ಅತ್ಯವಶ್ಯಕವಾಗಿ ನನಗೆ ಬಂಡವಾಳ ಬೇಕೇ ಬೇಕು. ಸೊ ನನ್ನಲ್ಲಿ ಕೊರತೆ ಇದ್ದಾಗ ನಾನು ಖಂಡಿತ ನಾನು ವಿದೇಶಗಳಿಂದ ಪಡೆಯೋದಲ್ಲಿ ತಪ್ಪೇನೂ ಇಲ್ಲ, ಆದರೆ ಅದನ್ನು ತೀರಿಸುವಂತಹ ಮರುಪಾವತಿ ಮಾಡುವಂತಹ ಅಥವಾ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ವಿದೇಶಿ ನೇರ ಹೂಡಿಕೆ ಮುಖ್ಯ ಪಾತ್ರ ವಹಿಸಿದೆ. ಸೊ ಇಂತಹ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ಬೋದು, ನಮ್ಮಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ, ಅಂದ್ರೆ ನಮ್ಮ ಭಾರತ ಸರ್ಕಾರ ಹೇಗೆ ಬಿಸ್ನೆಸ್ ಅನ್ನ ನಾವು ಈಸಿಯಾಗಿ ಮಾಡಬೇಕು ಅನ್ನೋ ಕೆಲವು ಸುಧಾರಣೆಗಳು ಅವಶ್ಯಕತೆ ಇದೆ. ನೋಡಿ, ಕಾರ್ಮಿಕರ ಕಾನೂನುಗಳ ಸುಧಾರಣೆ ಇರ್ಬೋದು, ತೆರಿಗೆ ವ್ಯವಸ್ಥೆ ಸರಳೀಕರಣ ಇರ್ಬೋದು, GST ಇರಬಹುದು, ಅಥವಾ ಡಿಜಿಟಲ್ ಕ್ರಾಂತಿ ಇರಬಹುದು, ಇವೆಲ್ಲವುಗಳಿಂದ FDI ವಿಶ್ವಾಸ ಹೆಚ್ಚಾಗಿ ನಮ್ಮಲ್ಲಿ ಬಹುತೇಕವಾಗಿ ಇಂದು ಎಲ್ಲಾ ದೇಶಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ವಿಶ್ವದ ಹೂಡಿಕೆಯತ್ತ ನಮ್ಮ ಭಾರತದತ್ತ ಗಮನ ಹರಿಸ್ತಿರೋದು ಅನ್ನೋದು ಒಂದು ವಿಶೇಷವಾದ ಅಂಶ ಆಗಿದೆ. ನೋಡಿ, ನಮ್ಮಲ್ಲಿ ನೇರ ವಿದೇಶಿ ಹೂಡಿಕೆ 2013-14 ಸುಮಾರು $36 ಬಿಲಿಯನ್ ಇತ್ತು. ಈಗ 2024-25 ಅಂಕಿಅಂಶಗಳು ನೋಡಿದಾಗ $81.04 ಬಿಲಿಯನ್ಗೆ ಹೆಚ್ಚಾಗಿದೆ ಅಂತ, ಸುಮಾರು 14% ಅಷ್ಟು ವಿದೇಶಿ ಹೂಡಿಕೆ ನಮ್ಮಲ್ಲಿ ಹೆಚ್ಚಾಗ್ತಿದೆ, ಅದು ಗಮನಿಸಬೇಕಾಗಿರುವ ಅಂಶ. ಮತ್ತೆ ನಮ್ಮಲ್ಲಿ April 2000 2024 ನಮ್ಮ ಭಾರತಕ್ಕೆ ಬಂದ FDI ಹರಿವು ಎಷ್ಟಿದೆ ಅಂದರೆ $1 ಟ್ರಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಸೊ ಇದು ಜಾಗತಿಕ ಹೂಡಿಕೆಯ ಒಂದು ಸುರಕ್ಷಿತ ತಾಣವಾಗಿಯೂ ಸಹ ನಮ್ಮ ಭಾರತ ಮಾರ್ಪಾಡಾಗಿದೆ ಅಂತ ಹೇಳುವಂಥದ್ದು ಬಹಳ
1: ಹೂಡಿಕೆಗಿದ್ದಂತ ಅನೇಕ ನಿರ್ಬಂಧಗಳನ್ನು
0: ಉದಾರೀಕರಣ ಅಂತಲೂ ಹೇಳಬಹುದು. ನಮ್ಮಲ್ಲಿ ಉದಾರೀಕರಣ,
1: ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಭಾರತದ ಕಡೆ ಒಂದ್ಸರಿ ನೋಡೋಣ
0: ನೋಡೋಣ.
1: ಹೌದು, ಯಾಕೆಂದ್ರೆ ಇವೆಲ್ಲವೂ ಕೂಡ ಸರಳಗೊಳಿಸಿದ್ರಿಂದ ಸುಗಮಗೊಳಿಸಿರೋದ್ರಿಂದ ನಿರ್ಬಂಧ ಇದೆ,
0: ಆದ್ರೆ ಅದನ್ನ ಒಂದು ಸುರಕ್ಷಿತ ನಮ್ಮ ದೇಶದ ಸುರಕ್ಷತೆಯನ್ನು ಆರೋಗ್ಯವನ್ನು ಭದ್ರತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಸೊ ಅವುಗಳ ಬೆಳವಣಿಗೆ ಆಗುವ ಮೂಲಕ ನಮ್ಮ ದೇಶದ ಬೆಳವಣಿಗೆಗೆ ಏನು ಬೇಕೋ ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡುತ್ತಾ ದೇಶವನ್ನು ಮುನ್ನಡೆಸುವಂತಹ ಒಂದು ಪ್ರಯತ್ನವನ್ನು ಮಾಡಿ.
1: ಹಾಗಾಗಿನೇ G20 ಇದರಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದ್ದೀವಿ.
0: ಹೌದು ಸರ್, ನೋಡಿ G20 ನಮ್ಮ ಭಾರತ 2023 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಏನು ಅಂದ್ರೆ ಈ G20 ಇದೇನು ವಿಶ್ವ ವ್ಯಾಪಾರ ಆಗತ್ತೆ, ಅದರಲ್ಲಿ ಶೇಕಡ 75% ವ್ಯಾಪಾರ ಈ G20 ಆಗತ್ತೆ ಅನ್ನೋದು ಒಂದು ಗಮನಿಸಬೇಕಾಗಿರುವ ಅಂಶ ಸರ್. ಅದ್ರ ಜೊತೆಗೆ ಇಡೀ ವಿಶ್ವದ ಆದಾಯದಲ್ಲಿ 85% ಆದಾಯ ಸಂಚಲನ ಆಗ್ತಿರುವಂತಹದ್ದು ಈ G20 ದೇಶಗಳಿಂದಾನೆ. ಮತ್ತು 2/3 ಜನಸಂಖ್ಯೆ ಈ ಒಂದು G20 ಇರುವಂತದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ
1: ವಿಶ್ವದ ಜನಸಂಖ್ಯೆಯಲ್ಲಿ 2/3
0: ಹೌದು ಅಷ್ಟು ಈ ಒಂದು G20 ರಾಷ್ಟ್ರಗಳಿದೆ. ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆಗೆ ಉದಯೋನ್ಮುಖವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇದರಲ್ಲಿ ಈ ಗ್ರೂಪ್ ನಲ್ಲಿ ಇರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಶ್ವ ಗುರುವಾಗಲು ಹೊರಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಈಗ ನಮ್ಮ ಭಾರತದ ಕಡೆ ಗಮನ ಇದೆ. ಯಾಕೆ ಅಂತಂದ್ರೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಆರ್ಥಿಕ ವೇದಿಕೆಯಾಗಿ ನಮ್ಮ ಭಾರತನು ಬಲಗೊಳ್ತಿದೆ, ಪ್ರಗತಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ನಮ್ಮ ಜಾಗತಿಕ ನಾಯಕತ್ವದ ಬಲ ಹೆಚ್ಚಾಗ್ತಿದೆ, ಜೊತೆಗೆ G20 ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಧ್ವನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಇಡೀ ವಿಶ್ವದ ರಾಷ್ಟ್ರಗಳ ಆರ್ಥಿಕ ಮತ್ತು ಭದ್ರತಾ ಸಹಕಾರಕ್ಕೆ ವೃದ್ಧಿಸಲು ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ ವಿಶೇಷವಾಗಿ ನಮ್ಮಲ್ಲಿ ಇದೊಂದು ಥೀಮ್ ಇದೆ ಸರ್. ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ G20 ಅದೊಂದು ಘೋಷಣೆಯನ್ನು ಮಾಡ್ತು. ಏನು ಅಂತಂದರೆ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಅಂತ, ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ಭವಿಷ್ಯ ಅಂತ, ಅದು ವಸುದೈವ ಕುಟುಂಬಕಂ ಅಂತಲೂ ಹೇಳ್ಬೋದು. ಅದರಿಂದ ಸುಸ್ಥಿರ ಅಭಿವೃದ್ಧಿ,

0: ಗಮನವನ್ನು ಸೆಳೆತಾ ಇದೆ. ಜೊತೆಗೆ ನಮ್ಮ ಭಾರತ ಈಗಾಗಲೇ ಹೇಳಿದ್ನಲ್ವ ಸರ್, ಹವಾಮಾನ ಇರ್ಬೋದು ಅಥವಾ ನಮ್ಮಲ್ಲಿ ಆರ್ಥಿಕ ಸ್ಥಿರತೆ ಇರ್ಬೋದು, ಸೊ ಇವೆಲ್ಲಗಳ ಕಡೆ ಇದು ಹೆಚ್ಚು ಗಮನವನ್ನು ವಹಿಸ್ತಾ ಇದೆ. ಸೊ ಇದು G20 ನಮ್ಮ ಭಾರತ ಒಂದು ಮುಖ್ಯ ಪಾತ್ರನ ವಹಿಸ್ತಾ ಇದೆ.
1: ಭಾರತದ ಕಡೆ ಬಹಳ ಭರವಸೆಯಿಂದ ನೋಡುವಂತ ರಾಷ್ಟ್ರಗಳಿದ್ದಾವೆ.
0: ಹೌದು ಸರ್,
1: ಈಗ ನಮ್ಗೆ ಮುಂದಿನ ಗುರಿ ವಿಕಸಿತ ಭಾರತದ ಪರಿಕಲ್ಪನೆ, ಅಭಿವೃದ್ಧಿಯ ಪರ್ವವನ್ನು ಸಾಧಿಸ್ತಾನೆ ಆ ಗುರಿಯ ಕಡೆ ನೋಡಬೇಕಾಗುತ್ತೆ. ಈಗ ತುಂಬ ಜನ ನಾವು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಎಲ್ಲಿದ್ದೀವಿ ಮೇಡಮ್?
0: 4ನೇ ಸ್ಥಾನದಲ್ಲಿದ್ದೀವಿ ಸರ್. ನಮ್ಮಲ್ಲಿ ಲಾಸ್ಟ್ ಡೇ ನಮ್ಮಲ್ಲಿ 5ನೇ ಸ್ಥಾನದಲ್ಲಿತ್ತು, ಸೂಪರ್ ಪವರ್ ಟಾಪ್ 5 ಕಂಟ್ರಿ ಆಗಿತ್ತು. ಈಗ ನಮ್ಮಲ್ಲಿ 4ನೇ ಸ್ಥಾನದಲ್ಲಿರುವಂಥದ್ದು ಖುಷಿಯ ಸಂಗತಿ. ಇನ್ನೂ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಇನ್ನೂ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಅಥವಾ ವಿಶ್ವ ಆರ್ಥಿಕ ತಜ್ಞರು ಚಿಂತಕರು ಒಂದು ಉತ್ತಮ ಭವಿಷ್ಯ ನುಡಿತಾ ಇದೆ, ನಮ್ಮ ಭಾರತ ಇನ್ನೂ ಸೂಪರ್ ಪವರ್ ಕಂಟ್ರಿ ಆಗುತ್ತೆ ಅಥವಾ ಆರ್ಥಿಕವಾಗಿ ಅತಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವ ರಾಷ್ಟ್ರವಾಗಲಿದೆ,
1: ಮೂರನೇ ರಾಷ್ಟ್ರವಾಗಲಿದೆ
0: ಸಾಧ್ಯತೆಗಳಿದೆ. 2047 ಗೊತ್ತಿದೆ ಅಲ್ವಾ ಸರ್, ನಮ್ಮ ಭಾರತ ಸ್ವತಂತ್ರವನ್ನು ಗಳಿಸ್ಕೊಂಡು ಒಂದು ಶತಮಾನ 100 ವರ್ಷಗಳ ಒಂದು ಸವಿ ನೆನಪು ಆಗೋಷ್ಟರಲ್ಲಿ ಇದು ನಮ್ಮ ಭಾರತವೂ ಸಹ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದೆ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದ್ರೆ, ಅನುಷ್ಠಾನಗೊಳಿಸಿದ್ರೆ, ನಿಜವಾದ ಫಲಾನುಭವಿಗಳಿಗೆ ಅದು ಯಾರ್ಯಾರ ಸಲುವಾಗಿ ನೀತಿ ನಿಯಮಗಳನ್ನ ಕಾನೂನುಗಳನ್ನ ಯೋಜನೆ ಕಾರ್ಯಕ್ರಮ ಕೊಂಡಿದ್ದಾರೋ ಅವರಿಗೆ ನೇರವಾಗಿ ತಲುಪುವಂತೆ ಮಾಡಿದ್ರೆ ಬಹುಶಃ ಈ ಕನಸು ನನಸಾಗತ್ತೆ.
1: ಇದರ ಮೂಲಕ ಬಡತನ ನಿರ್ಮೂಲನೆ ಕೂಡ ಒಂದು ಆದ್ಯತೆಯಾಗಿತ್ತು ಸರ್ಕಾರಕ್ಕೆ, ಒಂದು ಸವಾಲಾಗಿತ್ತು, ಆದ್ಯತೆಯಾಗಿ ಅದನ್ನು ತಗೊಂಡು ಇವತ್ತು ಬಡತನ ರೇಖೆಯಿಂದ ಮುಖ್ಯವಾಹಿನಿಗೆ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ.
0: ಹೌದು ಸರ್, ಹೌದು,
1: ನಿಜವಾಗ್ಲೂ ಕೂಡ ಅದೊಂದು ಹೆಗ್ಗಳಿಕೆ ವಿಚಾರ.
0: ಹೌದು ಸರ್,
1: ಆರ್ಥಿಕ ಅಭಿವೃದ್ಧಿ ಈ ಒಂದು ತೀರಾ ಬಡತನದಲ್ಲಿರತಕ್ಕಂಥ ಅಥವಾ
0: ಬಡತನ
1: ಗುಂಪಿನಲ್ಲಿರತಕ್ಕಂಥ ಜನರ ಬದುಕಿನಲ್ಲೂ ಕೂಡ ಆರ್ಥಿಕ ಸಬಲೀಕರಣವನ್ನು ತರಬೇಕು.
0: ಹೌದು ಸರ್,
1: ಸರ್ಕಾರ ಅದಕ್ಕೆ ಆದ್ಯತೆಯನ್ನು ಕೊಡ್ತು. ಮುಖ್ಯವಾಗಿ ನಾರಿ ಶಕ್ತಿ
0: ಎನ್ಬಹುದು ಹೆಣ್ಮಕ್ಳು, ಯಾಕಂದ್ರೆ ನಮ್ಮಲ್ಲಿ ನಮ್ಮೆಲ್ಲ ಗಾಂಧೀಜಿಯಿಂದ ಅಂಬೇಡ್ಕರ್ ಆದಿಯಾಗಿ ನಮ್ಮಲ್ಲಿ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಲಿಂಗತ್ವ ಸಮಾನತೆ ಅಥವಾ ಸಮತೆಯಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಎಲ್ಲ ಒಂದ್ ನೈಜ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ದಿಸೆಯಲ್ಲಿ ನಾರಿ ಶಕ್ತಿಯ ಅಭಿವೃದ್ಧಿಗೆ ಮಹಿಳೆಯರ ಸಬಲೀಕರಣದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಸರ್. ಅದು ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಕಳನ್ನ ಸ್ವಾವಲಂಬನೆಗೊಳಿಸುವಂತದ್ದು. ಹೇಗೆ? ಉದ್ಯೋಗಾವಕಾಶಗಳು, ಸ್ವಯಂ ಉದ್ಯೋಗ, ಹಣಕಾಸಿನ ಸೇವೆಗಳಿಗೆ ಅವ್ರಿಗೆ ಪ್ರವೇಶಾಧಿಕಾರ, ಅವರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ. ಹೌದು ಸರ್, ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಸಾಮಾಜಿಕ ಭದ್ರತೆ ಹೆಚ್ಚಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಮುದ್ರಾ ಯೋಜನೆ. ಅಂದ್ರೆ ಮುದ್ರಾ ಯೋಜನೆಯಲ್ಲಿ ಶೇಕಡ 68% ಸಾಲ ಸೌಲಭ್ಯಗಳನ್ನ ನಮ್ಮಲ್ಲಿ ಹೆಣ್ಮಕ್ಳು ಪಡ್ಕೊಂಡಿರೋದು ಒಂದು ವಿಶೇಷವಾದ ಅಂಶ. ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಎಲ್ಲಾ ಮಹಿಳೆಯರು ವಿಶೇಷವಾಗಿ ಸಾಮಾಜಿಕ ಮತ್ತೆ ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದೊಟ್ಟಿಗೆ ನಮ್ಮಲ್ಲಿ ಯಾರ ನಮ್ಮ ಅಲ್ಪಸಂಖ್ಯಾತ ಇರಬಹುದು, ಎಲ್ಲ ಆದಿವಾಸಿಗಳು ಎಲ್ಲರಿಗೂ ಸಹ ಒಳಗೊಂಡು ಈ ಮೂಲಕ ಅವ್ರಿಗೆ ಸಾಲ ಸೌಲಭ್ಯಗಳನ್ನ ಕೊಡುವಂತದ್ದು. ಅದರ ಜೊತೆಗೆ ನಮ್ಮಲ್ಲಿ ಉದ್ಯಮಗಳಿಗೆ 10 ಲಕ್ಷದಿಂದ 1 ಕೋಟಿ ಅವ್ರಿಗೆ ಸಾಲ ಕೊಡ್ತಾ ಇದೆ ಸರ್, ಮಹಿಳೆಯರಿಗೆ. ಮತ್ತೆ ನಮ್ಮಲ್ಲಿ SC/ST ಯಾರು ಉದ್ಯಮಿಗಳಿದ್ದಾರೋ ಇವರೊಳಗೆ ನಮ್ಮ ಸರ್ಕಾರ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನ ಕೊಡ್ತಾ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ. ಅದರ ಜೊತೆಗೆ ಹೊಸ ಹೊಸ ಉದ್ಯಮಗಳನ್ನ ಸ್ಟಾರ್ಟ್ಅಪ್ ಮಾಡೋದು ಹೆಚ್ಚೆಚ್ಚಾಗಿ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇರ್ಬೋದು ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇರ್ಬೋದು, ಈ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇವುಗಳ ಮೂಲಕ ಅವ್ರಿಗೆ ನೇರವಾಗಿ ಹಣದ ನೆರವು ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಅವನ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಹೌದು ಮಾರುಕಟ್ಟೆ ಸೌಲಭ್ಯ, ಮತ್ತೆ ಸರ್ಕಾರವೇ ನೇರವಾಗಿ ಖರೀದಿಯಲ್ಲಿ ಮುಖ್ಯ ಪಾತ್ರ ವಹಿಸುವಂತದ್ದು. ಹೀಗೆ ಲಕ್ಷಾಂತರ ಮಹಿಳೆಯರು ತಮ್ಮದೇ ಸ್ವಂತ ಆದಾಯ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಆರ್ಥಿಕ ಸ್ವಾವಲಂಬನೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ ನೋಡಿ. ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ದೊರೆಯುವ ಸೌಲಭ್ಯಗಳನ್ನ ಬಳಸ್ಕೊಂಡು ಬಹಳ ವೇಗವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗ್ತಿದ್ದಾರೆ. ಮಾಡಿದ್ದಾರೆ. ಸೊ ಇದು ಖುಷಿಯ ಸಂಗತಿ ಸರ್. ವಿಶೇಷವಾಗಿ ಉಜ್ವಲ ಯೋಜನೆ ನಾವು ಹೇಳಿದ್ ಬಡ ಹೆಣ್ಮಕ್ಳು, ನಮ್ಮೆಲ್ಲೋ ಒಂದ್ ಕಡೆ ಹಳ್ಳಿಗಳಲ್ಲಿ ಆರೋಗ್ಯ ಅಥವಾ ಕಣ್ಣಿನ ಸಮಸ್ಯೆ ಸಾಕು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಂದ ನಳ್ತಾ ಇದ್ರು. ಸೊ ಈ ಮೂಲಕ ನಮ್ಮಲ್ಲಿ ಬಡ ಮಹಿಳೆಯರಿಗೆ ಉಚಿತ ಎಲ್ ಪಿ ಜಿ ಸಂಪರ್ಕ ಇರ್ಬೋದು ಅಥವಾ ಅವರಿಗೆ ಜನ

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ನರೇಂದ್ರ ರೈ ಅವರಿಂದ, 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಬಿವಿ ಪ್ರವೀಣ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಆಕಾಶ ಬುಟ್ಟಿ, ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರೊಂದಿಗೆ ಮಾತುಕತೆ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಇದಾಗಿದೆ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳುವಿರಿ, 10:30 ಸುನ್ಹೆರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮಧ್ಯಾಹ್ನ 12:05 ವನಿತಾ ವಿಹಾರ, ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನೊಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಅಧ್ಯಾತ್ಮ ಚಿಂತಕಿ ಅರುಣಾ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನ, ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಹಾರ್ಮೋನ್ಗಳ ಕುರಿತು ಸಂದರ್ಶನ, ಭಾಗವಹಿಸುತ್ತಾರೆ ಡಾ ಶ್ರೀನಾಥ್ ಪಿ ಶೆಟ್ಟಿ, ಸಂದರ್ಶಕರು ಲತೀಶ್ ಪಾಲ್ದಾನೆ, ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ, ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ. 2:40 ರಸಮಂಜರಿ, ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ, ಈ ಕುರಿತು ಡಾ ನರಸಿಂಹಯ್ಯ ಭಟ್ ಅವರಿಂದ ಭಾಷಣ. 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಗಿರ್ಮಿಟ್ ಕಾರ್ಯಕ್ರಮ, ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:30 ವಿಜ್ಞಾನದ ಮುನ್ನಡೆ, ಡಾ ದೀಪಾ ಎಂಬಿ ಅವರಿಂದ. ಕೃಷಿರಂಗ ಕಾರ್ಯಕ್ರಮ, ಅನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ, ಈ ಕುರಿತು ಡಾ ಪ್ರಿಯದರ್ಶಿನಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ, ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ, ವಿಜಯಪುರ ಕೇಂದ್ರದ ಕೊಡುಗೆ. ಎಂಟು ಗಂಟೆಗೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ, ವಿಷಯ ವಂಚಿತರಿಗೆ ಆದ್ಯತೆ. 9:15 ಭಾವಗೀತೆಗಳನ್ನು ಕೇಳುವಿರಿ, ಎಂ ಗುರುರಾಜ್ ರಾವ್ ಅವರಿಂದ. 9:30

0: and Goruk near the Strait of Hormuz. Initial assessments indicated that 6 missiles were intercepted, while a 7th failed to reach its target. There were no immediate reports of casualties among U.S. personnel. In tennis, Russian eight-seeded Mira Andreeva won her maiden Grand Slam title after getting the better of Maya Szwalanski of Poland in straight sets in the women's singles final of the French Open. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:10:33. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:53 ಆರಂಭವಾಗುವುದು. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭರಾತ್ರಿ ಹೇಳ್ತಾ ಇದ್ದೇನೆ. ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಣಿ. ನಮಸ್ಕಾರಗಳು. ಜೈ ಹಿಂದ್.